ಆಕಾಶವಾಣಿ ಮೈಸೂರು. ನಮ್ಮ ನಿಲಯದೇ ದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಶ್ರಾವಣ ಮಾಸದ 23ನೇ ದಿನ. ಸ್ಥಳೀಯ ಪಂಚಾಂಗ ಶ್ರಾವಣ ಮಾಸ ಶುಕ್ಲಪಕ್ಷದ ಬಿದಿಗೆ. 2026ನೇ ಇಸ್ವಿ ಆಗಸ್ಟ್ ತಿಂಗಳ 14ನೆಯ ತಾರೀಖು ಶುಕ್ರವಾರ. ಈಗ ವೇಳೆ ಸರಿಯಾಗಿ 5:58:35. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 7 ಗಂಟೆಗೆ ಭಾರತದ ಘನದೇವತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನದಂದು ದೇಶವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣದ ನೇರ ಪ್ರಸಾರ ಕೇಳಬಹುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದರ ಕನ್ನಡ ಅನುವಾದ ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನುಳಿದಂತೆ ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಬಿಎಂ ಜಗದೀಶ್ ಅವರಿಂದ, 6:35 ಮೈಸೂರಿನ ಮರೆಯಲಾಗದ ಮಹನೀಯರು ಬಾನುಲಿ ಸರಣಿ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮದ ಮರು ಪ್ರಸಾರ ಸಂಜೆ 6:10. ಈ ಬೆಳಗ್ಗೆ 6:40 ಅರಿವಿನ ಶಿಖರ, ಕ್ಷಮಿಸಿ, ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ತಮಾಲಜಿ ಬೆಂಗಳೂರು. 7:30 ಸೇವಾ ವಾಹಿನಿ ಚಿತ್ರಗೀತೆಗಳು 7:45, 8:45 ಹಾಗೂ ಮತ್ತೆ 9:35. ಇಂದು ಬೆಳಗ್ಗೆ 8:30 ಬೆಂಗಳೂರು ಕೇಂದ್ರದ ಸಹಪ್ರಸಾರ. ಪ್ರಾಯೋಜಿತ ಕಾರ್ಯಕ್ರಮ ಬಿಎಸ್ಎಲ್ನ ಕರ್ನಾಟಕ ವೃತ್ತದ ಮುಖ್ಯ ವ್ಯವಸ್ಥಾಪಕರಾದ ಸುಕುಮಾರನ್ ಹಾಗೂ ಪ್ರಧಾನ ವ್ಯವಸ್ಥಾಪಕರಾದ ವೆಂಕಟೇಶ್ವರಲು ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಭಾರತ್ ಸಂಚಾರ್ ನಿಗಮ ನಿಯಮಿತ. ಇಂದು ಬೆಳಗ್ಗೆ 9:00 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ರಾಮನಾಥ ಶೆಣೆಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. 9:30 ಗಾಂಧಿ ಸ್ಮೃತಿ, 10:00 ಆರೂರು ಪಿಕೆ ಮನೋಹರನ್ ಅವರ ಹಾಡುಗಾರಿಕೆ, 10:30 ಹಿಂದಿ ಚಿತ್ರಗೀತೆಗಳು, 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಋತುಮಾನ, ಸಂಬಂಧ ಪ್ರೇರಣೆ ನೆನಪುಗಳ ಕಥನ ಪ್ರಸ್ತುತಿ ಅರ್ಚನಾ ಆರ್ಯ, 12:05 ವನಿತಾ ವಿಹಾರ, ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲಂತಾಯ್ ಅವರ ಕುರಿತು ಮಾತನಾಡುತ್ತಾರೆ ಹಾಸನದ ಭಾರತಿ ಹಾದಿಗೆ, ನಂತರ ಭಾವಗೀತೆಗಳು. 12:35 ಭಕ್ತಿಗೀತೆಗಳು, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಜಿ ಶಾಂತಕುಮಾರ್ ಅವರಿಂದ, 1:00 ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಕುರಿತು ಸಂವಾದ, ಭಾಗವಹಿಸುತ್ತಾರೆ ಎಸ್ಆರ್ ಭಟ್ ಹಾಗೂ ಎಂಕೆ ಶಿವಕುಮಾರ್. 1:20 ಬಾಳಪ್ಪ ಹುಕ್ಕೇರಿ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರಕುಮಾರ್. 3:00 ಚಾರುಮತಿ ರಾಮಚಂದ್ರನ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ವೀರವನಿತೆಯರು ಕುರಿತು ವಿಶೇಷ ಕಾರ್ಯಕ್ರಮ ಪ್ರಸ್ತುತಿ ಮೈಸೂರಿನ ಗಾಯತ್ರಿ ಮಹಿಳಾ ಸಮಾಜದ ಸದಸ್ಯರು.

ಇನ್ನು ಮುಂದೆ ಕೋಸಲ ಪುರುಷರ ಒಂದು ರಚನೆ, ವಿಧಿನಿಷೇಧ ನಿನ್ನವರೆಗೆಂತೋ ಹರಿಯೇ, ಹಾಡಿದ್ದಾರೆ ಅಮೃತ ವೆಂಕಟೇಶ್.

0: ಆಕಾಶವಾಣಿ ಮೈಸೂರು, ಸಮಯ 6:30. ಇನ್ನು ಮುಂದೆ ಚಿಂತನಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಇದೀಗ ಚಿಂತನ, ಬಿಎಂ ಜಗದೀಶ್ ಅವರಿಂದ.
2: ನಿಸ್ವಾರ್ಥ ಸೇವೆ, ಅಪ್ಪಟ ತ್ಯಾಗ ಮತ್ತು ಅನುಕ್ಷಣವೂ ಕಾವಲುಗಾರ, ಬಾನಂಗಳದಲ್ಲಿ ಸದಾ ನಮ್ಮ ದೇಶದ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಗಂಭೀರವಾಗಿ ಹಾರಾಡಲು ನಿತ್ಯ ಶ್ರಮ ವಹಿಸುವವರೇ ನಮ್ಮ ವೀರ ಯೋಧರು. ನಮ್ಮ ಯೋಧರು ಎನ್ನುವ ಪದದಲ್ಲಿ ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸುತ್ತದೆ, ಅಭಿಮಾನ ಉಕ್ಕಿ ಬರುತ್ತದೆ, ಇದು ನಮ್ಮ ದೇಶ ಎಂಬ ಹೆಮ್ಮೆಯ ಭಾವನೆ ಗರಿಗೆ ತರುತ್ತದೆ. ಯೋಧರು ದೇಶದ ಗಡಿಯಲ್ಲಿ ನಿತ್ಯ ನಿರಂತರ ಕಾವಲು ನಡೆಸುತ್ತಾ ನಮ್ಮ ಆಸ್ತಿ ನಮ್ಮ ಜೀವನ ಕಾಪಾಡುತ್ತಾ ನಮ್ಮ ಬದುಕು ಶಾಂತಿಯಿಂದ ಭದ್ರತೆಯಿಂದಾಗಿರಲು ಇವರ ನಿಸ್ವಾರ್ಥ ಸೇವೆ ಅಪ್ರತಿಮವಾಗಿದೆ. ತಮ್ಮ ಸ್ವಂತ ಕುಟುಂಬದಿಂದ ಬಹುದೂರದ ಗಡಿಗಳಲ್ಲಿ ಮಳೆ ಬಿಸಿಲು ಚಳಿ ಪ್ರಕೃತಿ ವಿಕೋಪ ಇವಾವುವನ್ನೂ ಲೆಕ್ಕಿಸದೆ ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ದೇಶದ ಭದ್ರತೆಗಾಗಿ ಒಳಿತಿಗಾಗಿ ಜನರ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುತ್ತಾರೆ. ಆ ಶ್ರಮದ ಫಲವೇ ದೇಶದ ಜನ ಸುರಕ್ಷಿತವಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ. ಯೋಧರ ಕಾರ್ಯಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಒಂದೊಮ್ಮೆ ದೇಶದ ಒಳಗೆ ಯಾವುದಾದರೂ ಕಾರಣಗಳಿಂದಾಗಿ ಗಲಭೆಗಳು ನಡೆದಾಗ ಅಂತಹ ಗಲಭೆಗಳನ್ನು ಮತ್ತೆ ನಡೆಯದಂತೆ ತಮ್ಮ ವಿಶಿಷ್ಟ ಸೇವೆಯಿಂದ ಇವರು ಅಂತಹ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುತ್ತಾರೆ. ಮಾತ್ರವಲ್ಲದೆ ಗಲಭೆಗಳಿಂದ ಆಗಬಹುದಾದ ಆಸ್ತಿ ಜೀವಹಾನಿಯನ್ನು ಯಶಸ್ವಿಯಾಗಿ ಇವರು ತಡೆಯುತ್ತಾರೆ. ಆ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುತ್ತಲೇ ಬಂದಿದ್ದಾರೆ. ಅದಲ್ಲದೆ ಪ್ರಕೃತಿ ಮುನಿಸಿಕೊಂಡು ಉಂಟಾಗಬಹುದಾದ ನೈಸರ್ಗಿಕ ಹಾನಿಯ ಸಂದರ್ಭದಲ್ಲೂ ಇವರ ಸೇವೆ ಸದಾ ಅವಿಸ್ಮರಣೀಯ. ಜೀವನದ ಹಂಗನ್ನು ತೊರೆದು ಹಗಲಿರುಳು ಎನ್ನದೆ ಕಾರ್ಯಪ್ರವೃತ್ತರಾಗಿ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರನ್ನು ಸದಾ ರಕ್ಷಿಸುತ್ತಾರೆ. ವಿಕೋಪದ ಹಾನಿ ಪ್ರಮಾಣವನ್ನು ತಡೆಯುತ್ತಾರೆ. ಪ್ರವಾಹ, ಬರಗಾಲ, ಭೂಕುಸಿತ, ಬೆಂಕಿ ಅನಾಹುತ ಇಂತಹ ಅನೇಕ ಅವಘಡಗಳಲ್ಲಿ ನಮ್ಮ ಯೋಧರು ಮಾಡುವ ನಿಸ್ವಾರ್ಥ ಸೇವೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸದಾ ಅವರನ್ನು ನಾವು ಹೃದಯದಿಂದ ಪ್ರೀತಿಯಿಂದ ಗೌರವಿಸುವಂತಹದ್ದಾಗಿದೆ. ನಮ್ಮ ಯೋಧರು ಭಾರತೀಯ ಸಶಸ್ತ್ರ ಪಡೆಗಳಾದ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ನಮ್ಮ ಯೋಧರ ಕುರಿತು ಹೇಳುವಾಗ ಕೆಲ ಅಂಶಗಳನ್ನು ನಾವು ಕಾಣಬಹುದು. ನಮ್ಮ ವೀರ ಯೋಧರು ತ್ಯಾಗ ಮತ್ತು ದೇಶಭಕ್ತಿಯ ದ್ಯೋತಕವಾಗಿದ್ದಾರೆ. ನಮ್ಮ ಯೋಧರು ಶಿಸ್ತು ಮತ್ತು ನಮ್ಮೆಲ್ಲರನ್ನ ಅತ್ಯಂತ ಕ್ರಮಬದ್ಧ ರೀತಿಯಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ನೆರವಾಗುತ್ತಾರೆ. ಇವರ ಸಮಯ ಪಾಲನೆ, ಕಾರ್ಯದಕ್ಷತೆ, ಕಠಿಣ ಪರಿಶ್ರಮ

0: ನಮಗೆ ಅರಿವಿಗೆ ಪಾಠಗಳಾಗಿವೆ. ನಮ್ಮ ಯೋಧರು ದೇಶದ ಏಕತೆಯ ಪ್ರತೀಕವಾಗಿದ್ದಾರೆ. ಅವರಿಗೆ ಇಡೀ ದೇಶವೇ ಒಂದು ಕುಟುಂಬ. ಹಾಗಾಗಿ ಅವರು ಯಾವುದನ್ನೂ ಲೆಕ್ಕಿಸದೆ ದೇಶದ ಜನರ, ದೇಶದ ಗಡಿ, ದೇಶದ ಆಸ್ತಿ, ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಸದಾ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಭಾರತೀಯ ಯೋಧರು ಕೇವಲ ಸಮವಸ್ತ್ರ ಧರಿಸಿದವರಲ್ಲ, ಅವು ದೇಶಭಕ್ತಿಯ ಜ್ವಾಲೆಗಳು. ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಇವರ ರಕ್ತದಲ್ಲಿ ದೇಶಭಕ್ತಿಯ ವೀರಾವೇಶವಿರುತ್ತದೆ. ನಮ್ಮ ವೀರ ಯೋಧರ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನು ಆಡಿರುವ ಕೆಲವು ಮಹನೀಯರು ಹೀಗೆ ಹೇಳುತ್ತಾರೆ. ಜನರಲ್ KM ಕರಿಯಪ್ಪನವರ ನುಡಿಗಳು ಹೀಗಿವೆ: ಯೋಧರು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶಕ್ಕಾಗಿ ಹೋರಾಡುತ್ತಾರೆ. ಅವರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು. ಮತ್ತೋರ್ವರು ಶ್ರೀ ಸ್ಯಾಮ್ ಮಣೇಕ್ಷಾರವರು, ಅವರ ಮಾತಿನಲ್ಲಿ ಹೇಳುವುದಾದರೆ, ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಎಂದು ಉದ್ಗಾರ ತೆಗೆದಿದ್ದಾರೆ. ಕಾರ್ಗಿಲ್ ಹುತಾತ್ಮ ಹೆಮ್ಮೆಯ ಕ್ಯಾಪ್ಟನ್ ಮನೋಜ್ ಕುಮಾರ್ ರವರು ಆಡಿದ ಮಾತುಗಳು ಹೀಗಿವೆ: ನಾನು ಸಾಯುವ ಮುನ್ನ ನನ್ನ ದೇಶದ ಗಡಿ ರಕ್ಷಣೆಗೆ ನನ್ನ ಪ್ರಾಣ ಮುಡಿಪಾಗಿ ಇಡದೇ ಹೋದರೆ ಅಂತಹ ಸಾವು ನನ್ನನ್ನು ಅವಮಾನಿಸುತ್ತದೆ ಎಂಬ ಮಾತಿನಲ್ಲಿ ಯೋಧರ ಪ್ರಾಮುಖ್ಯತೆ ನಮಗೆ ಕಂಡುಬರುತ್ತದೆ. ದೇಶಕ್ಕಾಗಿ ಇವರ ಮನ ಮಿಡಿಯುವ ರೀತಿಯನ್ನು ತಿಳಿಸುತ್ತದೆ. ಇಂತಹ ವೀರ ಯೋಧರನ್ನು ಮನ ತುಂಬಿ ಗೌರವಿಸೋಣ, ನಮಿಸೋಣ. ದೇಶವೇ ನನ್ನ ಕುಟುಂಬ ಎಂಬ ವೀರ ಯೋಧರಿಗೆ ನಮ್ಮದೊಂದು ಸಲಾಂ.
1: ಇದುವರೆಗೆ BM ಜಗದೀಶ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು. ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ.
3: ಇಮ್ಮಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ನಾಲ್ವಡಿ ಕೃಷ್ಣರಾಜ ಒಡೆಯರು ಸೇರಿದಂತೆ ಸುಮಾರು 2 ಶತಮಾನಗಳ ದೀರ್ಘಕಾಲ ಮೈಸೂರು ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದ ಒಂದೇ ಪೀಳಿಗೆಯವರು ಕಡಿಮೆಯೇ. ಅಂತಹ ಪೀಳಿಗೆಯವರ ಪೈಕಿ ಗಂಧನಹಳ್ಳಿ ಜಾಗೀರ್ದಾರ್ ಕೃಷ್ಣರಾವ್ ಮನೆತನದವರು ಒಬ್ಬರು. ತಮ್ಮ ಸೇವೆಯಿಂದ ಗಂಧನಹಳ್ಳಿಯನ್ನು ಜಾಗೀರಾಗಿ ಪಡೆದು ಗಂಧನಹಳ್ಳಿ ಜಾಗೀರ್ದಾರರೆಂದೇ ಖ್ಯಾತರಾಗಿದ್ದರು. ಗಂಧನಹಳ್ಳಿ ಕೃಷ್ಣರಾಜನಗರ ತಾಲೂಕಿನಲ್ಲಿದೆ. ಇವರ ಪೂರ್ವಜರು ಬೊಂಬಾಯಿ ಪ್ರೆಸಿಡೆನ್ಸಿಗೆ ಸೇರಿದ್ದ ಬಿಜಾಪುರ ಜಿಲ್ಲೆಯವರು. ಇವರುಗಳ ಪೈಕಿ ವೆಂಕಟರಾವ್ ಎಂಬುವರು ಮೈಸೂರು ಸೀಮೆಗೆ ಸ್ಥಳಾಂತರಗೊಂಡು ಇಮ್ಮಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ರಾಜ್ಯದ ಸೇವೆಗೆ ಸೇರಿದ್ದರು. ಅವರ ಪೈಕಿ ಕೃಷ್ಣರಾವ್ ಮಹಾರಾಜರ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದ ಗಂಧನಹಳ್ಳಿಯ ಕೊನೆಯ ಜಾಗೀರುದಾರರಾಗಿದ್ದರು. ಎರಡನೆಯ ವೆಂಕಟರಾವ್ ಪುತ್ರರಾದ ಇವರು ಶಿಕ್ಷಣ ಮುಗಿಸಿ ಬೊಂಬಾಯಿ ರಾಜ್ಯದಲ್ಲಿ ಕಂದಾಯ ಇಲಾಖೆಗೆ ಸೇರಿದರು. ತಮ್ಮ ತಂದೆ ಕಾಲವಾದ ಮೇಲೆ ವಂಶ ಪಾರಂಪರ್ಯವಾಗಿ ಬಂದಿದ್ದ ಜಾಗೀರಿನ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಗ್ರಾಮೀಣ ಜನರ ಬಗ್ಗೆ ಪ್ರಗತಿಪರ ನಿಲುವು ಹೊಂದಿದ್ದ ಇವರು ಜಾಗೀರಿನ ಗ್ರಾಮಗಳಲ್ಲಿ ಉತ್ತಮ ರಸ್ತೆಗಳು, ಬಂಡಿ ರಸ್ತೆಗಳ ನಿರ್ವಹಣೆ, ಶಾಲೆಗಳ ಸ್ಥಾಪನೆ, ಆರೋಗ್ಯ ಕಾಪಾಡಲು ಆಯುರ್ವೇದ ವೈದ್ಯರು, ಗರ್ಭಿಣಿ ಸ್ತ್ರೀಯರ ಸಹಾಯಕ್ಕಾಗಿ ಶುಶ್ರೂಷಿಯರು, ಮಕ್ಕಳ ಕ್ಷೇಮ ಪಾಲನೆ ಇತ್ಯಾದಿ ಅನುಕೂಲಗಳನ್ನು ಮಾಡಿಕೊಟ್ಟರು. ಗ್ರಾಮದವರ ಸಹಾಯದಿಂದ ಗಂಧನಹಳ್ಳಿಯಲ್ಲಿ ಮತ್ತು ದೆಗ್ಗನಹಳ್ಳಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟಿಸಿಕೊಟ್ಟರು. ಇವರ ದೂರದೃಷ್ಟಿ, ರೈತರೊಂದಿಗೆ ಹೊಂದಿದ್ದ ಬಾಂಧವ್ಯ ಮತ್ತು ಅಲ್ಲಿ ಉಂಟಾಗಿದ್ದ ಸುಮಧುರ ವಾತಾವರಣವನ್ನು ಮೆಚ್ಚಿದ ಸರ್ಕಾರ ಇವರಿಗೆ ಜಿಲ್ಲಾಧಿಕಾರಿಗಳ ಸ್ಥಾನವನ್ನು ಕೊಟ್ಟಿತು. ಆಡಳಿತ ನಿರ್ವಹಣೆಯಲ್ಲಿಯೂ ಅವರು ಸೌಹಾರ್ದ ಮನೋಭಾವದಿಂದ ವರ್ತಿಸಿ ಗ್ರಾಮಸ್ಥರ ಸಹಕಾರ ಸಹಾಯ ಪಡೆದು ಮಾದರಿಯ ಜಾಗೀರುದಾರರಾದರು. ಕೃಷ್ಣರಾಜಸಾಗರ ಅಣೆಕಟ್ಟು ಕಟ್ಟುವಾಗ ಗಂಧನಹಳ್ಳಿಯ ಗ್ರಾಮವೊಂದಾದ ದೆಗ್ಗನಹಳ್ಳಿಯು ಸುಮಾರು 350 ಎಕರೆ ಕೃಷಿ ಭೂಮಿ ನೀರಿನಲ್ಲಿ ಮುಳುಗಡೆಯಾಗಿ ರೈತರು ಜಮೀನನ್ನು ಕಳೆದುಕೊಳ್ಳಬೇಕಾಯಿತು. ತಮ್ಮ ಜಾಗೀರುದಾರರಲ್ಲಿ ಅಪಾರ ವಿಶ್ವಾಸವಿದ್ದ ಆ ಗ್ರಾಮದ ಜನ ಪುನರ್ವಸತಿ ಕಾರ್ಯ, ಪರಿಹಾರ ಧನ ಹಾಗೂ ಭೂಮಿಯ ಹಂಚಿಕೆ ಕಾರ್ಯವನ್ನು ಕೃಷ್ಣರಾಯರಿಗೆ ವಹಿಸುವಂತೆ ಸರ್ಕಾರವನ್ನು ಕೋರಿದರು. ಸರ್ಕಾರ ಒಪ್ಪಿ ಪುನರ್ವಸತಿಗಾಗಿ ಭೂಮಿಯನ್ನು ನೀಡಿತು. ಕೃಷ್ಣರಾಯರು ಸ್ವಂತ ಖರ್ಚಿನಲ್ಲಿ ರೈತರಿಗೆ ಅಲ್ಲಿ ಮನೆಗಳನ್ನು ಕಟ್ಟಿಸಿಕೊಟ್ಟರು.

0: ಅಷ್ಟರಲ್ಲದೆ ಜಮೀನಿನ ಹಂಚಿಕೆಯು ತಾರತಮ್ಯವಿಲ್ಲದೆ ನಡೆಯುವಂತೆ ನೋಡಿಕೊಂಡರು. ಅಲ್ಲಿ ಅಗತ್ಯ ಸೌಲಭ್ಯಗಳನ್ನು ಮಾಡಿಕೊಟ್ಟರು. ಅವರ ಕಳಂಕರಹಿತ ಸೇವೆಯನ್ನು ಮೆಚ್ಚಿದ ಮಹಾರಾಜರ ಸರ್ಕಾರ ಅವರನ್ನು ಮೈಸೂರು ನಗರದ ಬ್ರಾಂಚ್ ಮ್ಯಾಜಿಸ್ಟ್ರೇಟರನ್ನಾಗಿ ನೇಮಿಸಿತು. ಸುಮಾರು 20 ವರ್ಷಗಳು ಈ ಗೌರವ ಹುದ್ದೆಯಲ್ಲಿದ್ದು ಮಹಾರಾಜರಿಂದ ಕರಹಾರ ಅಂದರೆ ಕಂಠಿಹಾರ ಪಡೆದರು. ಬ್ರಿಟಿಷ್ ವೈಸ್ರಾಯಿಗಳು ಮೈಸೂರಿಗೆ ಬಂದಾಗ ಮಹಾರಾಜರು ಖೆಡ್ಡಾ ಏರ್ಪಾಡು ಮಾಡುತ್ತಿದ್ದರು. ಅಂತಹ ಒಂದು ಸಂದರ್ಭದಲ್ಲಿ ಬಿಕನೀರಿನ ಮಹಾರಾಜರು ನಾಲ್ವಡಿಯವರ ಅತಿಥಿಗಳಾಗಿ ಆಗಮಿಸಿದ್ದರು. ಅವರ ಒಂದು ಪೆಟ್ಟಿಗೆ ದಾರಿಯಲ್ಲಿ ಬಿದ್ದು ಹೋಯಿತು. ಕಾರಿನಲ್ಲಿ ಹೋಗುತ್ತಿದ್ದ ಕೃಷ್ಣರಾವ್ ಅದನ್ನು ಎತ್ತಿಕೊಂಡು ನೋಡಿದರೆ ಅದರ ತುಂಬ ಬಿಕನೀರ್ ಮಹಾರಾಜರ ವಜ್ರಾಭರಣಗಳು. ಕೃಷ್ಣರಾವ್ ಮೈಸೂರಿಗೆ ಹಿಂತಿರುಗಿ ಬಂದು ಮಹಾರಾಜರು ಲಲಿತ ಮಹಲ್ ಅರಮನೆಯಲ್ಲಿ ಬಿಕನೀರ್ ಮಹಾರಾಜರಿಗೆ ಏರ್ಪಡಿಸಿದ್ದ ಔತಣ ಕೂಟದ ನಡುವೆಯೇ ಈ ಬೆಲೆ ಬಾಳುವ ಪೆಟ್ಟಿಗೆಯನ್ನು ವಾಪಸ್ ಕೊಟ್ಟರು. ಮೈಸೂರಿನ ಗೌರವವನ್ನು ಉಳಿಸಿದ ಕೃಷ್ಣರಾವ್ ಅವರಿಗೆ ಮಹಾರಾಜರೇ ಕೃತಜ್ಞತೆಗಳನ್ನು ಸೂಚಿಸಿದರು. ಸುಮಾರು 5 ದಶಕಗಳವರೆಗೆ ಜಾಗೀರುದಾರರಾಗಿದ್ದು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿ ಜನರ ಪ್ರೀತ್ಯಾದರಿಗಳಿಗೆ ಪಾತ್ರರಾಗಿದ್ದ ಕೃಷ್ಣರಾವ್ 93 ವರ್ಷಗಳವರೆಗೆ ಬದುಕಿದ್ದು 1969 ವಿಧಿವಶರಾದರು.
1: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ವೇಳೆ ಸರಿಯಾಗಿ 6:40.
2: ಆಕಾಶವಾಣಿ
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
2: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ. ಪದಪರಿಚಯ.
4: ಇವತ್ತು ಹಿತ್ತಿಲು ಸೈದಾನ ಎಂಬ ಪದಗಳನ್ನು ನೋಡೋಣ. ಹಿತ್ತಿಲು, ಹಿತ್ತಲು, ಹಿತ್ಲ ಎಂಬ ಕನ್ನಡ ಪದಗಳು ಸಾಮಾನ್ಯವಾಗಿ ಕರ್ನಾಟಕದಾದ್ಯಂತ ಬಳಕೆಯಲ್ಲಿ ಇವೆ. ಇದು ದ್ರಾವಿಡ ಮೂಲದ ಪದವಾಗಿದೆ. ಇಲ್ ಎಂಬ ಮೂಲ ದ್ರಾವಿಡ ಪದವು ಮನೆ ಎಂಬ ಅರ್ಥವನ್ನು ಒಳಗೊಂಡಿದೆ. ಇಲ್ ಇದಕ್ಕೆ ಪೂರ್ವ ಪದವಾಗಿ ಪಿಂತ್ ಸೇರಿಸಿದರೆ ಮನೆಯ ಹಿಂದಿನ ಭಾಗ ಎಂದಾಗುತ್ತದೆ. ಪಿಂತಿಲ್ ಎಂಬುದು ಹಿತ್ತಿಲ್ ಆಗಿ ಹಿತ್ತಲ, ಹಿತ್ಲ ಎಂದಾಗಿದೆ. ಹೀಗೆ ಇಲ್ ಅಂದರೆ ಮನೆ. ತಮಿಳಿನಲ್ಲಿ ಈ ಮೂಲ ದ್ರಾವಿಡ ಪದ ಈಗಲೂ ಬಳಕೆಯಲ್ಲಿದೆ. ತಮಿಳಿನಲ್ಲಿ ಇಲ್ಲವಳ್ಳ ಎಂದರೆ ಮನೆಯಾಕೆ, ಹೆಂಡತಿ. ಇಲ್ಲವನ್ ಎಂದರೆ ಮನೆಯೊಡೆಯ, ಗಂಡ. ಕನ್ನಡದಲ್ಲಿ ಗಂಡನು ತನ್ನ ಹೆಂಡತಿಯನ್ನು ಪರಿಚಯ ಮಾಡಿಸುವಾಗ ಇವಳು ಮನೆಯಾಕೆ ಎಂದು, ಹೆಂಡತಿ ತನ್ನ ಗಂಡನನ್ನು ಪರಿಚಯಿಸುವಾಗ ಇವರು ನನ್ನ ಮನೆಯವರು ಎಂದು ಹೇಳುವ ವಾಡಿಕೆ ಇದೆ. ಇದಕ್ಕೆ ಸಂಬಂಧಿಸಿ ಹಿತ್ತಲು, ಬಾಗಿಲು, ಹೊಸ್ತಿಲ ಮುಂತಾದ ಪದಗಳು ಕೂಡ ರೂಪುಗೊಂಡಿವೆ. ಕೆಲವು ಕಡೆಗೆ ಹಿತ್ತಲ ಕಡೆಗೆ ಹೋಗು ಎಂಬುದು ಶೌಚಕ್ಕೆ ಹೋಗು ಎಂಬ ಅರ್ಥದಲ್ಲಿಯೂ ಕೂಡ ಬಳಕೆಯಾಗುವುದು ಉಂಟು. ಸೈದಾನ, ಸಯದಾನ, ಸೈದಾನ ಎಂಬ ಪದಗಳು ನಡುಗನ್ನಡ ಕಾಲದ ಕನ್ನಡ ಕೃತಿಗಳಲ್ಲಿ ಬಳಕೆಗೊಂಡಿವೆ. ಸಂತೃಪ್ತಿ ನೀಡುವ ಅಡುಗೆ ಪದಾರ್ಥ, ದೇವರಿಗೆ ಅರ್ಪಿಸುವ ಪರಿಶುದ್ಧ ಎಡೆ, ನೈವೇದ್ಯಕ್ಕೆ ಬೇಕಾಗುವ 18 ಥರದ ಸಿರಿಧಾನ್ಯ ಪದಾರ್ಥಗಳು ಎಂಬ ಅರ್ಥಗಳು ಈ ಪದಗಳಿಗೆ ಉಂಟು. ಸ್ಪದನ ಎಂಬ ಸಂಸ್ಕೃತ ಪದದಿಂದ ಸೈದಾನ ಪದ ನಿಷ್ಪತ್ತಿಗೊಂಡಿರಬಹುದು. ಸ್ಪದನ ಎಂಬುದಕ್ಕೆ ರುಚಿಯನ್ನು ನೋಡು ಎಂಬ ಅರ್ಥವಿದೆ. ರುಚಿ ಸರಿಯಾಗಿ ಇರುವುದನ್ನು ಖಚಿತಪಡಿಸಿಕೊಂಡು ದೇವರಿಗೆ, ಜಂಗಮರಿಗೆ ಅರ್ಪಿಸಲು ಪದಾರ್ಥಗಳನ್ನು ನೀಡುವುದು ಹಿಂದಿನ ಕಾಲದಲ್ಲಿದ್ದ ಒಂದು ಪದ್ಧತಿಯಾಗಿದ್ದಂತೆ ತೋರುತ್ತದೆ. ಸ್ಥೂಲತನುವೆಂಬ ಭಾಂಡದಲ್ಲಿ ಸರ್ವಾಚಾರವೆಂಬ ಸೈದಾನವ ತುಂಬಿದೆ. ತುಂಬಲೊಡನೆ ಅಗ್ನಿ ಇಲ್ಲದ ಮುನ್ನ ಪಾಕವಾಯಿತು, ಮೇಲು ಸಾಧನವಿಲ್ಲದ ಮುನ್ನ ರುಚಿ ಪಕ್ವವಾಯಿತು ಎಂದು ಬಸವಣ್ಣನವರು ಒಂದು ವಚನದಲ್ಲಿ ಹೇಳುತ್ತಾರೆ. ಕಾಲಗರ್ಭದಲ್ಲಿ ಎಷ್ಟೋ ಪದಗಳು ಸೇರಿ ಹೋಗಿರುವುದಕ್ಕೆ ಸೈದಾನ ಒಂದು ಉದಾಹರಣೆ.
2: ತಪ್ಪು ಒಪ್ಪು.
4: ಕೆಲವು ಸಂಸ್ಕೃತ ಪದಗಳನ್ನು ತಪ್ಪಾಗಿ ರೂಪಿಸಿಕೊಂಡು ಕನ್ನಡದಲ್ಲಿ ಬೆಳೆಸುವ ವಾಡಿಕೆ ಬೆಳೆದು ಬಂದಿದೆ. ಉದಾಹರಣೆಗೆ ಮನಸ್ಥೈರ್ಯ, ಈ ಪದವನ್ನು ಮನೋಸ್ಥೈರ್ಯ ಎಂದು ಮಾಡುವುದು. ವಯಃಮಿತಿ, ಇದನ್ನು ವಯೋಮಿತಿ ಎಂದು ಬಳಸುವುದು. ನಿರ್ಮ್ಮಳವನ್ನು ನಿರಂಬಳ ಎಂದು ಮಾಡುವುದು. ಮನುಷ್ಯ

0: ಶಾಂತಿ, ಇದನ್ನು ಮನೋಶಾಂತಿ ಎನ್ನುವುದು. ಮಧ್ಯಾಂತರ, ಇದನ್ನು ಮಧ್ಯಂತರ ಎಂದು ಬಳಸುವುದು. ವ್ಯಾಕರಣದ ದೃಷ್ಟಿಯಲ್ಲಿ ಇವು ತಪ್ಪಾಗುತ್ತವೆ. ಸರ್ವಸಾಮಾನ್ಯ ಈ ಪದವನ್ನು ಕೆಲವರು ಸರ್ವೇ ಸಾಮಾನ್ಯ ಎಂದು ಬಳಸುತ್ತಾರೆ. ಇದು ತಪ್ಪು. ಸಂಶೋಧನಾ, ಸಂಪಾದನಾ ಇವುಗಳನ್ನು ಕೆಲವರು ತಪ್ಪಾಗಿ ಬಳಸುತ್ತಾರೆ. ಯಾರೋ ತಪ್ಪು ಕಲ್ಪನೆಯಿಂದ ಇಂಥ ರೂಪಗಳನ್ನು ಬಳಕೆ ತಂದು ಬಿಟ್ಟಿರುತ್ತಾರೆ. ಮುಂದೆ ಆ ತಪ್ಪು ರೂಪಗಳೇ ರೂಢಿಗತವಾಗಿ ಬಿಟ್ಟಿರುತ್ತವೆ. ಭಾಷಾ ಸೌಂದರ್ಯ ಮತ್ತು ಶುದ್ಧತೆ ದೃಷ್ಟಿಯಿಂದ ತಪ್ಪು ಪ್ರಯೋಗಗಳನ್ನು ಬಳಸಬಾರದು.
1: ಸುಮಧುರ.
0: ಇದು ಬಸವಣ್ಣನವರ ವಚನ.

ಭಕ್ತನು ಸದಾಚಾರಿಯಾಗಿ ನಡೆ ನುಡಿ ಒಂದಾಗಿ ಅಧ್ಯಾತ್ಮ ಸಾಧನೆಯಲ್ಲಿ ಮುನ್ನಡೆಯುತ್ತಾ ಅವನು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ ಎಂಬ ಹಂತಗಳನ್ನು ದಾಟಿ ಶರಣಸ್ಥಳಕ್ಕೆ ತಲುಪುತ್ತಾನೆ. ಶರಣನು ನಿಜವಾಗಿ ಶರಣನೇ ಎನಿಸಬೇಕಾದರೆ ಅವನ ನಿಷ್ಠೆ ತಾನು ನಂಬಿದ ದೈವದಲ್ಲಿ ಬಲಗೊಳ್ಳಬೇಕು. ಅವನು ಅನ್ಯರ ಸಂಪತ್ತಿಗೆ ಕೈ ಹಾಕಕೂಡದು. ಅವನು ಅನ್ಯ ಸತಿಯರ ಸಂಘವನ್ನು ಬಯಸಕೂಡದು. ಅನ್ಯ ದೈವಗಳನ್ನು ಪೂಜಿಸಕೂಡದು. ಇವೆಲ್ಲವನ್ನು ಅವನು ಅತಿಯಾದ ಛಲದಿಂದ ಅನುಸರಿಸಬೇಕು. ಇಷ್ಟಾದ ಮೇಲೆ ಶಿವಸ್ವರೂಪಿಯಾದ ಜಂಗಮವೇ ಲಿಂಗ ಎಂಬ ಭಾವ ಅವನಲ್ಲಿ ಬೇರೂರಬೇಕು. ಊಟ ಅಲ್ಲ, ಲಿಂಗಕ್ಕೆ ಅರ್ಪಿಸಿದ ಪ್ರಸಾದವೇ ನಿಜವಾದದ್ದು ಎಂಬುದನ್ನು ಗಟ್ಟಿಯಾಗಿ ಅವನು ನಂಬಬೇಕು. ಅಂತಹ ಛಲಗಾರನಾದ ಶಿವಭಕ್ತನು ಮಾತ್ರ ಶರಣ ಎನ್ನಿಸಿಕೊಳ್ಳಲು ಸಮರ್ಥನಾಗುತ್ತಾನೆ. ಇಂತಹ ಛಲ ಇಲ್ಲದವರನ್ನು ಶಿವನು ಮೆಚ್ಚಲಾರ ಎಂಬುದು ಈ ವಚನದ ಅರ್ಥ. ಈ ವಚನದಲ್ಲಿ ಪರಸತಿಯರನ್ನು ಮೋಹಿಸಬಾರದು, ಪರದೈವದಲ್ಲಿ ಭಕ್ತಿಯನ್ನಿಡಬಾರದು ಎಂಬ ಮೊದಲ ಎರಡು ಸಾಲುಗಳಲ್ಲಿ ನೈತಿಕ ನಿಷ್ಠೆಯ ಮಾತುಗಳಿವೆ. ಮದುವೆಯಾದ ಗಂಡನು ತನ್ನ ಹೆಂಡತಿಯನ್ನು ಬಿಟ್ಟು ಅನ್ಯ ಹೆಣ್ಣುಗಳ ಕಡೆಗೆ ಮನವನ್ನು ನೀಡಿದರೆ ಅದು ಅನೈತಿಕತೆ ಎನಿಸುತ್ತದೆ. ಇದು ಅಧ್ಯಾತ್ಮ ಜೀವಿಗೆ ಸಲ್ಲದ ನಡೆ. ಹಾಗೆಯೇ ಶರಣನು ಆದವನು ತನ್ನ ಇಷ್ಟಲಿಂಗದಲ್ಲಿ ಮಾತ್ರ ನಿಷ್ಠೆಯನ್ನು ಹೊಂದಿರಬೇಕೇ ವಿನ ಕಂಡ ದೇವರುಗಳ ಕಡೆಗೆ ಮನಸ್ಸನ್ನು ಹರಿಸಬಾರದು. ಏಕದೇವೋಪಾಸನೆಯೇ ಶರಣನಾದವನಿಗೆ ಸರ್ವಶ್ರೇಷ್ಠ.

ಮೂರನೇ ಸಾಲಿನಲ್ಲಿ ಶರಣರಿಗೆ ಲಿಂಗವು ಜಂಗಮವು ಒಂದೇ ಎಂಬ ಭಾವವಿರಬೇಕು ಎಂದು ಹೇಳಲಾಗಿದೆ. ಪರಶಿವನೊಬ್ಬನೇ ಆದರೂ ಕೂಡ ಗುರುಲಿಂಗ ಜಂಗಮ ರೂಪದಲ್ಲಿ ಅವನು ತೋರುವವನಾಗಿದ್ದು ಭಕ್ತನ ಮುಕ್ತಿ ಸಾಧನೆಗೆ ಕಾರಣಕರ್ತನಾಗುತ್ತಾನೆ. ಅಂತೆಯೇ ಗುರುಲಿಂಗ ಜಂಗಮರಲ್ಲಿ ಸಮಾನ ಗೌರವ ಭಕ್ತಿಭಾವ ಹೊಂದಿರಬೇಕೆಂಬುದು, ಭೇದ ಭಾವ ಸಲ್ಲದು ಎಂಬುದು ತತ್ವ. ಶರಣನಾದವನು ಈ ತತ್ವವನ್ನು ಚಾಚೂ ತಪ್ಪದೆ ಅನುಸರಿಸಬೇಕು. ಲಿಂಗವು ಗುರುವಿನಿಂದ ದೊರಕಿದ ಸಂಸ್ಕಾರಜನ್ಯ ಶಿವಚೈತನ್ಯ ಶಕ್ತಿ ಸಂಕೇತ. ಅದು ಪೂಜಿಸಲ್ಪಡುವ ಆರಾಧ್ಯ ಮೂರ್ತಿ. ಆ ಶಿವಚೈತನ್ಯ ಶಕ್ತಿಯ ಸಾಕಾರ ಮತ್ತು ಸಜೀವ ಶಕ್ತಿಯಾದವರೇ ಜಂಗಮರು. ಆದ್ದರಿಂದ ಕೇವಲ ಲಿಂಗ ಪೂಜೆ ಮಾತ್ರ ಆದರೆ ಸಾಲದು. ಅಲ್ಲಿ ಜಂಗಮರಿಗೆ ಅರ್ಪಣಾ ಮತ್ತು ಪ್ರಸಾದ ನಡೆಯಬೇಕು. ಆಗ ಲಿಂಗ ಪೂಜೆಗೆ ಸಾರ್ಥಕ್ಯ ಉಂಟಾಗುವುದು. ಇವೆಲ್ಲವನ್ನೂ ಛಲದಿಂದ ಆಚರಣೆಯಲ್ಲಿ ತರುವಂತಹವನೇ ಶರಣ ಎನ್ನಿಸುತ್ತಾನೆ ಎಂಬುದು ಈ ವಚನದ ಅರ್ಥ.

0: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ. ಸಹಕಾರ ಆಕಾಶವಾಣಿ ಧಾರವಾಡ ಕೇಂದ್ರ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ವೀರ ವನಿತೆಯರು ಕುರಿತ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.
2: ಸ್ಥಳೀಯ ಮೀನುಗಾರರನ್ನು ಮತ್ತು ವಿವಿಧ ಧರ್ಮಗಳ ಜನರನ್ನು ಒಗ್ಗೂಡಿಸಿ ಪೋರ್ಚುಗೀಸರ ನೌಕಾಪಡೆಯನ್ನು 4 ದಶಕಗಳ ಕಾಲ ಹಿಮ್ಮೆಟ್ಟಿಸಿದ ಕೀರ್ತಿ ರಾಣಿ ಅಬ್ಬಕ್ಕಾಳದು.
1: ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ.

0: ಸಮೀಪದ ಕೃಷಿಕರೊಬ್ಬರು ಒಮ್ಮೆ ಕರೆ ಮಾಡಿ ಕೇಳಿದ್ರು, ನಾನು 1 ಎಕರೆ ಬಾಳೆನ ಬೆಳೆದಿದ್ದೀನಿ, ಸುಮಾರು 2 ತಿಂಗಳಾಗಿದೆ ಬೆಳೆಗೆ, ಆದರೆ ಏನೋ ಗೊತ್ತಿಲ್ಲ, ಅರ್ಧದಷ್ಟು ಬಾಳೆ ಹೋಗ್ಬಿಟ್ಟಿದೆ. ಈಗ ಅದನ್ನು ಸಂಪೂರ್ಣವಾಗಿ ಕಿತ್ತುಬಿಟ್ಟು ಬೇರೆ ಯಾವ ಬೆಳೆಯನ್ನು ಹಾಕಬಹುದು ಅಂತ. ಆಗ ಒಮ್ಮೆ ಆಲೋಚನೆ ಮಾಡಿ ಕೇಳಿದೆ, ಅಲ್ಲ ಈಗ ಆಗಲೇ 2 ತಿಂಗಳು ಬೆಳೆ ಇದೆ, ಬಾಳೆ ಅರ್ಧ ಹಾಳಾಗಿದೆ ಅಂದರೆ ಇನ್ನರ್ಧ ಚೆನ್ನಾಗಿರಬೇಕು, ಸಂಪೂರ್ಣವಾಗಿ ಬಾಳೆಯನ್ನು ತೆಗೆದು ಬೇರೆ ಬೆಳೆಯನ್ನು ಹಾಕೋ ಯೋಚನೆ ಯಾಕೆ ಮಾಡಿದ್ರಿಂದ? ಅವ್ರು ಹೇಳಿದ್ರು, ಸರ್ ಬಹಳ ಕಷ್ಟಪಟ್ಟೆ, ಯಾಕೋ ತುಂಬ ಬೇಜಾರಾಗೋಯಿತು, ಇಷ್ಟು ಕಷ್ಟಪಟ್ಟು ಬೆಳೆದ್ರೂ ಚೆನ್ನಾಗಿ ಬರಲಿಲ್ವಲ್ಲ ಅಂತ, ಈ ಬಾಳೆ ಸಹವಾಸನೆ ಬೇಡ ಅಂತ ಹೇಳಿ ಬೇರೆ ಬೆಳೆ ಬೆಳೆಯೋಣ ಅಂತ ತೀರ್ಮಾನ ಮಾಡಿದ್ದೀನಿ ಅಂತ. ಈ ತರಹ ಬಹಳ ಬಾರಿ ಆಗತ್ತೆ, ಬಾಳೆ ಮತ್ತು ಕೋಸು, ಮೆಣಸು, ಹೀಗೆ ತರಕಾರಿ, ಹಣ್ಣು, ಈ ಬೆಳೆಗಳನ್ನು ಬೆಳೆದಾಗ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬೆಳೆ ಬಾರದೆ ಹೋಗ್ಬೋದು, ಒಮ್ಮೊಮ್ಮೆ ಹಾಳಾಗ್ಬೋದು. ಈಗ ನೋಡಿ, 2 ತಿಂಗಳ ಬಾಳೆ ಇದೆ ಅಂತ ಅವರು ಹೇಳಿದರು, ಅದರಲ್ಲಿ ಅರ್ಧ ಹಾಳಾಗಿದೆ, ಅಲ್ಲಲ್ಲಿ ಹಾಳಾಗಿದೆ ಅಂತ ಹೇಳಿದಾಗ ಉಳಿದ ಆರೋಗ್ಯವಂತ ಬಾಳೆಯನ್ನು ಉಳಿಸ್ಕೋಬೋದಲ್ವಾ? ಈಗ ಅವರು ಎಲ್ಲೆಲ್ಲಿ ಬೆಳೆ ಹಾಳಾಗಿದೆಯೋ ಅಲ್ಲಿ ಬಾಳೆ ಗಿಡಗಳನ್ನು ತೆಗೆದು ಮತ್ತೆ ಹೊಸದಾಗಿ ಬಾಳೆಯನ್ನೇ ನಾಟಿ ಮಾಡ್ಕೋಬೋದು. ಆಗೇನಾಗುತ್ತೆ, 2 ತಿಂಗಳ ಅಂತರ ನಿಮಗೆ ಕಟಾವು ಕೂಡ ಸಿಗುತ್ತೆ. ಈಗ ನೀವು ಏಲಕ್ಕಿ ಬಾಳೆಯನ್ನು ಬೆಳ್ಕೊಂಡಿದ್ದರೆ ಅದರ ಒಳಗಡೆ ಹೋಗಿರುವಂತಹ ಜಾಗದಲ್ಲಿ ಪಚ್ಚಬಾಳೆ ಗಿಡಗಳನ್ನು ಹಾಕ್ಕೋಬೋದು, ನೇಂದ್ರಬಾಳೆ ಗಿಡಗಳನ್ನು ಹಾಕ್ಕೋಬೋದು, ಇಲ್ಲ ಚಂದ್ರಬಾಳೆ ಅಂತ ಹೇಳಿ ಹೆಗ್ಗಡದೇವನ ಕೋಟೆಯಲ್ಲೇ ಬೆಳೀತಾರೆ, ಅದನ್ನು ಬೆಳ್ಕೋಬೋದು, ಸ್ವಲ್ಪ ರೋಗ ಕಡಿಮೆ, ಈ ತರಹದ ಪರ್ಯಾಯ ಆಲೋಚನೆಗಳನ್ನು ಕೂಡ ಮಾಡ್ಬೋದಲ್ವ? ಈಗೇನಾಗುತ್ತೆ, ಮಾಡೋ ಖರ್ಚನ್ನು ಮಾಡೇ ಇರ್ತೀರಿ. 1 ಎಕರೆ ಬಾಳೆ ಬೆಳಿಬೇಕು ಅಂತಂದರೆ ಗುಂಡಿ ಹೊಡ್ಕೋಬೇಕು, ಕಂದು ತರಬೇಕು, ಕಂದನ್ನು ನಾಟಿ ಮಾಡಬೇಕು, ನಾಟಿ ಮಾಡೋದಕ್ಕಿಂತ ಮುಂಚೆ ಗೊಬ್ಬರ ಹಾಕಬೇಕು, ಗಿಡವನ್ನು ಬೆಳೆಸಬೇಕು, ನೀರು ಕೊಡಬೇಕು, ನಿರ್ವಹಣೆ ಮಾಡಬೇಕು, ಇವೆಲ್ಲ ಮಾಡಿರ್ತೀರಲ್ವ 2 ತಿಂಗಳು. ಆರೋಗ್ಯವಂತ ಗಿಡಗಳನ್ನು ಹಾಗೆ ಉಳಿಸ್ಕೊಂಡು ಹಾಳಾಗಿರುವಂತಹ ಗಿಡಗಳನ್ನು ತೆಗೆದು ಮತ್ತೆ ಆ ಜಾಗದಲ್ಲಿ ಬಾಳೆಯನ್ನು ಬೆಳೆಯೋದು ಜಾಣತನ ಅಲ್ವಾ? ಸಂಪೂರ್ಣವಾಗಿ ಎಲ್ಲದನ್ನೂ ತೆಗಿತೀನಿ, ಮತ್ತೆ ಹೊಸದಾಗಿ ಸೃಷ್ಟಿ ಮಾಡ್ತೀನಿ ಅನ್ನೋದಕ್ಕಿಂತ ಇರೋದನ್ನು ಉಳಿಸ್ಕೊಂಡು ಪರ್ಯಾಯವಾಗಿ ಏನು ಆಲೋಚನೆ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಆಲೋಚನೆ ಮಾಡಬೇಕು. ಏಕೆಂದರೆ ವ್ಯವಸಾಯ ಅನ್ನೋದು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಬೆಳೆಯನ್ನು ಬೆಳೆಯುವಂತಹ ಒಂದು ಕಸಬೇನಲ್ಲ. ಒಂದು ಉದ್ದು ಬೆಳಿತೀನಿ ಅಂತಂದ್ರೂ 45-60 ದಿವಸ ಕಾಯಬೇಕಾಗತ್ತೆ. ಇನ್ನು ಬೇರೆ ಏನು ಆಲೋಚನೆ ಮಾಡ್ಬೋದು ಇವರು? ಈಗ ಬಾಳೆ ತೋಟ ಒಂದು ಸರಿ 1-6 ತಿಂಗಳವರೆಗೆ ಬೆಳೆದ್ಮೇಲೆ ಅದರ ಒಳಗಡೆ ಪೂರಕವಾಗಿ ಹೂಕೋಸನ್ನು ಬೆಳೆದು ಬಹಳಷ್ಟು ಜನ ಯಶಸ್ವಿಯಾಗಿದ್ದಾರೆ. ಈಗ ಹಿಂಗಾರಲ್ಲಿ ಹೂಕೋಸು ಬಹಳ ಸೊಗಸಾಗಿ ಬರುತ್ತೆ, ಒಳ್ಳೆ ಬಿಳಿ ಬಣ್ಣದ ಹೂಕೋಸು ಬಹಳ ಚೆನ್ನಾಗೂ ಇರುತ್ತೆ. ಇವ್ರಿಗೇನು 1/2 ಎಕರೆ ಬಾಳೆ ಹೋಗಿತ್ತಲ್ಲ, ಆ ನಷ್ಟವನ್ನು ಬಾಳೆ ಜೊತೆಯಲ್ಲಿ ಬೆಳೆದಿರುವಂತಹ ಈ ಪರ್ಯಾಯ ಬೆಳೆ ಹೂಕೋಸಿನಿಂದ ತುಂಬ್ಕೋಬೋದು. ಮತ್ತು ಬಾಳೆ ಜೊತೆಗೆ ಬೇರೆ ಬಾಳೆನೂ ಕೂಡ ಬೆರೆಸಿ ಬೆಳಿಬೋದು, ಏನು ತೊಂದರೆ ಏನಾಗೋದಿಲ್ಲ. ಆದರೆ 2 ತಿಂಗಳ ಅಂತರ ಇರುತ್ತೆ, ಅದನ್ನು ಅನುಸರಿಸ್ಕೊಂಡು ಕಟಾವು ಮಾಡುವಂಥ ಸಂದರ್ಭದಲ್ಲಿ ನೋಡಿಕೊಂಡು ಕಟಾವು ಮಾಡಬೇಕಷ್ಟೆ. ಬೆಳೆ ನಷ್ಟ ಆದಾಗ ಅಯ್ಯೋ ನಷ್ಟ ಆಯ್ತಲ್ಲ ಅಂತ ಆಲೋಚನೆ ಮಾಡ್ತಾ ಕೊರಗ್ತಾ ಕೂರೋ ಬದಲು ಪರ್ಯಾಯ ಆಲೋಚನೆಗಳನ್ನು ಕೂಡ ಮಾಡಿ ಬೇರೆ ಬೇರೆ ಬೆಳೆಗಳನ್ನು ಸಮ್ಮಿಶ್ರಗೊಳಿಸಿ ಬೆಳೆಯೋದರಿಂದ ಆಗಿರೋ ನಷ್ಟವನ್ನು ಕಡಿಮೆ ಮಾಡ್ಕೋಬೋದು, ಒಂದಷ್ಟು ಆದಾಯವನ್ನು ಕೂಡ ಪಡೆದುಕೋಬೋದು.
1: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆಗಳು, ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿಯಲ್ಲಿ ಆಧುನಿಕ ಕನ್ನಡ ಕವಿತೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಮಾ ರಾಮಕೃಷ್ಣ ಅವರು. ನಂತರ ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. ರಾತ್ರಿ 10 ಗಂಟೆಗೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು, ಜನಪದ ಸಂಗೀತ 10:10 ಮೈಸೂರು ಗುರುರಾಜ್ ಹಾಗೂ ಸಂಗಡಿಗರಿಂದ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
1: ಮಗ್ಗದ ಮನೆ
2: ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30 ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
3: ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 7:00 ದೆಹಲಿ ಕೇಂದ್ರದ ಸಹ ಪ್ರಸಾರ. ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನದಂದು ದೇಶವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣದ ನೇರ ಪ್ರಸಾರ ಕೇಳಬಹುದು. ಇದರ ಕನ್ನಡ ಅವತರಣಿಕೆ ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ತಮಾಲಜಿ ಬೆಂಗಳೂರು. 9:00 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶಣಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು, ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. ಆನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
1: Enjoy 200 Mbps high-speed internet, a massive 5,000 GB of data, and save 88 rupees every month.
0: This Independence Day, connect to freedom with BSNL FTTH.
1: BSNL, connecting India.
0: Terms and conditions apply.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ, ಬೆಂಗಳೂರು. ಬಿಎಸ್ಎನ್ಎಲ್, ಕನೆಕ್ಟಿಂಗ್ ಇಂಡಿಯಾ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30. ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55. ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್, ಗದಗ್ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸಾಯಿರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆಯಲ್ಲಿ 12,534 ಜನ ಅಂಗಾಂಗ ದಾನಕ್ಕೆ ಹೆಸರು ನೋಂದಾಯಿಸಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. ವಿಶ್ವ ಅಂಗಾಂಗದಾನ ದಿನಾಚರಣೆ ಹಿನ್ನೆಲೆ ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನ ಹಲವೆಡೆ ಜರುಗಿದವು. ಹಿರಿಯ ಆಯುರ್ವೇದ ತಜ್ಞ ವೈದ್ಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಆಕಾಶ್ ಕೆಂಭಾವಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಒಬ್ಬ ಅಂಗದಾನಿ ಹಲವಾರು ಜೀವಗಳನ್ನು ಉಳಿಸಬಹುದು. ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ನಮ್ಮ ಮರಣದ ನಂತರವೂ ಮತ್ತೊಬ್ಬರಿಗೆ ಬದುಕುವ ಅವಕಾಶ ನೀಡುವ ಮಹಾದಾನ. ನಾವು ಅಂಗಾಂಗ ದಾನ ಮಾಡಲು ಇಚ್ಛೆ ಇದೆ ಎಂದು ನೋಂದಾಯಿಸಿಕೊಳ್ಳಬೇಕು. ಭಾರತದಲ್ಲಿ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ NOTTO ನೋಟೋ ಮೂಲಕ ಆನ್ಲೈನ್ನಲ್ಲಿ ಅಂಗದಾನಕ್ಕೆ ಪ್ಲೆಜ್ ಮಾಡಬಹುದು. 18 ವರ್ಷ ಮೇಲ್ಪಟ್ಟವರು ತಮ್ಮ ಅಂಗಾಂಗ ದಾನದ ಇಚ್ಛೆಯನ್ನು ನೋಂದಾಯಿಸಬಹುದು. ಆಧಾರ್ ಮತ್ತು OTP ಮೂಲಕ ನೋಂದಣಿ ಮಾಡಬಹುದು. ನೋಂದಾಯಿಸಿಕೊಂಡು ಸುಮ್ಮನಾಗಬೇಡಿ. ನಾನು ಮರಣ ಹೊಂದಿದ ನಂತರ ನನ್ನ ಅಂಗಾಂಗಗಳನ್ನು ದಾನ ಮಾಡಲು ಬಯಸುತ್ತೇನೆ ಎಂದು ನಿಮ್ಮ ತಂದೆ, ತಾಯಿ, ಪತಿ ಅಥವಾ ಪತ್ನಿ, ಮಕ್ಕಳು ಅಥವಾ ಆಪ್ತರಿಗೆ ಸ್ಪಷ್ಟವಾಗಿ ತಿಳಿಸಿ. ವ್ಯಕ್ತಿ ಅಂಗದಾನಕ್ಕೆ ಪ್ಲೆಜ್ ಮಾಡಿದ್ದರೂ ಮರಣದ ಸಂದರ್ಭದಲ್ಲಿ ಅಂಗಾಂಗಗಳನ್ನು ಪಡೆಯಲು ಕುಟುಂಬ ಅಥವಾ ಕಾನೂನುಬದ್ಧವಾಗಿ ಮೃತದೇಹದ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗೆ ಒಪ್ಪಿಗೆ ಅಗತ್ಯವಾಗುತ್ತದೆ. ಮತ್ತೆ ಕುಟುಂಬದವರಿಗೂ ಒಂದು ಮನವಿ: ನಮ್ಮ ಪ್ರೀತಿ ಪಾತ್ರರು ತಮ್ಮ ಮರಣದ ನಂತರ ಅಂಗಾಂಗ ದಾನ ಮಾಡಲು ಇಚ್ಛೆ ವ್ಯಕ್ತಪಡಿಸಿದರೆ ದುಃಖದ ಆ ಕ್ಷಣದಲ್ಲಿ ಅವರ ಕೊನೆಯ ಇಚ್ಛೆಯನ್ನು ಗೌರವಿಸುವುದು, ಮತ್ತೊಬ್ಬರ ಬದುಕಿಗೆ ಅವಕಾಶ ನೀಡುವುದು ನಮ್ಮ ಪ್ರೀತಿ ಅತ್ಯಂತ ಅರ್ಥಪೂರ್ಣ ಅಭಿವ್ಯಕ್ತಿಯಾಗಬಹುದು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಇನ್ಸ್ಪೈರ್ ಮಾನಕ್ ಪ್ರಶಸ್ತಿಯನ್ನು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಸಹಯೋಗದಲ್ಲಿ ಸ್ಥಾಪಿಸಿದೆ. ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ 5 ಮೌಲಿಕ ಹಾಗೂ ವೈಜ್ಞಾನಿಕ ಆಧಾರಿತ ಆಲೋಚನೆಗಳನ್ನು 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಸಲ್ಲಿಸಲು ಅವಕಾಶ ನೀಡಿದೆ. ವಿಜೇತರಿಗೆ 10,000 ರೂಪಾಯಿ ಬಹುಮಾನ ನೀಡಲಾಗುತ್ತದೆ. ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಹಿರೇವಡ್ಡಟ್ಟಿ ಆದರ್ಶ ಸರ್ಕಾರಿ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಸಾಯಿರಾಮ್ ಹೂಗಾರ್ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ. ಮಕ್ಕಳ ಊಟ ಹಾಗೂ ಉಪಾಹಾರಕ್ಕೆ ಅನುವಾಗುವಂತೆ ಎತ್ತರ ಹೊಂದಿಸಬಲ್ಲ ಮೇಜು ತಯಾರಿಸಿ ಸಾಯಿರಾಮ್ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ನ ರಾಷ್ಟೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸಮಾರೋಪಗೊಳ್ಳಲಿರುವ ರಾಷ್ಟೀಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಸಾಯಿರಾಮ್ ಹೂಗಾರ್ ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಸಾಯಿರಾಮ್ ಮಾಹಿತಿ ನೀಡಿದ್ದಾರೆ.
2: ಇನ್ಸ್ಪೈರ್ ಅವಾರ್ಡ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ನನ್ನ ಮಾದರಿಯ ಹೆಸರು ಮಕ್ಕಳಿಗಾಗಿ ಎತ್ತರ ಹೊಂದಿಸಬಹುದಾದ ಡೈನಿಂಗ್ ಟೇಬಲ್. ಇನ್ಸ್ಪೈರ್ ಅವಾರ್ಡ್ಗೆ ಯೋಜನೆ ತಯಾರಿಸಿರುವ ಬಗ್ಗೆ ನಮ್ಮ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ದಡವಾಡ್ ಸರ್ ಮಾಹಿತಿ ನೀಡಿದರು. ಅದೇ ವಿಷಯದ ಬಗ್ಗೆ ಯೋಜನೆ ಹಾಗೂ ಮಾದರಿ ತಯಾರಿಸಲು ಮಾರ್ಗದರ್ಶನ ನೀಡಿದರು. ಜೊತೆಗೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ತಂತ್ರಜ್ಞರನ್ನು ಸಂಪರ್ಕ ಮಾಡಿದೆ. ಟೆಲಿಸ್ಕೋಪಿಕ್ ವಿನ್ಯಾಸ ಹಾಗೂ 0 ಕೋಲು ಅಂದರೆ ಗೇರ್ ನಂತಹ ಯಂತ್ರ ವ್ಯವಸ್ಥೆಯನ್ನು ಸಂಯೋಜಿಸುವ ಕಾರ್ಯತತ್ವವನ್ನು ಈ ಮಾದರಿ ಒಳಗೊಂಡಿದೆ. ಈ ಮಾದರಿಯಲ್ಲಿ DPDT ಸ್ವಿಚಸ್ಗಳು, SPDT ಸ್ವಿಚಸ್ಗಳು, ಫಿಮೇಲ್ ಜ್ಯಾಕ್, PO ಮೋಟರ್ಗಳನ್ನು ಬಳಸಲಾಗಿದೆ. ಟೇಬಲ್ ಟಾಪ್ನ ಕೆಳಗೆ ಟೆಲಿಸ್ಕೋಪಿಕ್ ಅಥವಾ ತಾಂತ್ರ ವ್ಯವಸ್ಥೆಯನ್ನು ಸಂಯೋಜಿಸಲಾಗಿದೆ. ಮಗುವಿನ ಎತ್ತರಕ್ಕೆ ತಕ್ಕಂತೆ ಟೇಬಲ್ನ ಎತ್ತರವನ್ನು ಹೊಂದಿಸಿಕೊಳ್ಳಬಹುದು.
0: ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಉತ್ತರ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಲು ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ನಾಳೆ 15ನೇ ತಾರೀಖಿನವರೆಗೆ 3 ದಿನಗಳ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿಸಲು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಆದೇಶಿಸಿದೆ. ಹಳಿಯಾಳ್, ಜೊಯ್ಡಾ ಹಾಗೂ ಮುಂಡಗೋಡ್ ತಾಲೂಕುಗಳ 25 ಗ್ರಾಮಗಳ ಆದಿ ಸೇವಾ ಕೇಂದ್ರಗಳಲ್ಲಿ ಜನ್ ಸುನ್ವಾಯಿ ಕಾರ್ಯಕ್ರಮ ಜರುಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯ್ಕೆಯಾದ 87 ಗ್ರಾಮಗಳಲ್ಲಿ 3 ದಿನಗಳ ಕಾಲ ವಿಶೇಷ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದು ಜಿಲ್ಲಾಧಿಕಾರಿ

0: ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಪಾಕಿಸ್ತಾನ ವಿಭಜನೆಯ ಭಯಾನಕ ಸ್ಮರಣಾರ್ಥ ದಿನವಿಂದು ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಭಾರತದಲ್ಲಿ 14th ಆಚರಿಸಲಾಗುತ್ತದೆ. 1947 ಬ್ರಿಟಿಷ್ ಭಾರತದ ವಿಭಜನೆಯ ಸಮಯದಲ್ಲಿ ಸ್ಥಳಾಂತರಗೊಂಡ, ತೀವ್ರ ಹಿಂಸಾಚಾರವನ್ನು ಅನುಭವಿಸಿದ ಮತ್ತು ಪ್ರಾಣ ಕಳೆದುಕೊಂಡ ಲಕ್ಷಾಂತರ ಜನರ ಸ್ಮರಣೆಯೊಂದಿಗೆ ಗೌರವಿಸುವ ದಿನ. ರಾಷ್ಟೀಯ ಸ್ಮಾರಕವನ್ನು 2021 ಸ್ಥಾಪಿಸಲಾಯಿತು. ಮೃದಂಗ ವಿದ್ವಾನ್ ಎವಿ ಆನಂದ್ ಅವರಿಗೆ ಅಕಾಡೆಮಿ ರತ್ನ ಪುರಸ್ಕಾರ ಸೇರಿದಂತೆ ಆನೂರು ಅನಂತಕೃಷ್ಣ ಶರ್ಮಾ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತಜ್ಞ ಕೆ ವಾಗೀಶ್, ಜಾನಪದ ಸಂಗೀತಜ್ಞ ಎಸ್ಸಿ ಶರ್ಮಾ ಹಾಗೂ ನಿರ್ದೇಶಕ ಟಿಎಸ್ ನಾಗಾಭರಣ ಸೇರಿದಂತೆ ರಾಜ್ಯದ 9 ಸಾಧಕರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 25 ಸಾಲಿನ ಪ್ರಶಸ್ತಿಗಳನ್ನು ಪ್ರದಾನಿಸಿದೆ. ಹೊಸದಿಲ್ಲಿಯ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ 115 ಕಲಾವಿದರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಪ್ರದಾನಿಸಿದರು. ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಖಾ ಹಾಗೂ ಪಾನ್ ಮಸಾಲ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ನಿಷೇಧಿಸಿ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಹಿರಿಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞ ವೈದ್ಯ ಡಾ ಎಸ್ಎಂ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಗೊಳಿಸುವ ದೂರದೃಷ್ಟಿಯ ನಿರ್ಣಯ ಎಂದಿದ್ದಾರೆ.
4: ತಂಬಾಕು ನಿಷೇಧ ಕಾಯ್ದೆ ಜಾರಿಗೆ ತಂದ ನಮ್ಮ ಘನವೆತ್ತಿದ ಕರ್ನಾಟಕ ಸರ್ಕಾರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ತಂಬಾಕು ಸೇವನೆಯಿಂದ ಗಂಟಲು, ಶ್ವಾಸನಾಳ, ಪುಪ್ಪುಸಗಳಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ತಂಬಾಕು ತಿನ್ನುವುದರಿಂದ ತುಟಿ, ನಾಲಿಗೆ, ಗಂಟಲು, ವಸಡಿ, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳುಗಳಿಗೆ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇರುತ್ತದೆ. ಹೃದಯ ಮತ್ತು ರಕ್ತನಾಳಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುತ್ತದೆ. ಮರಣ ಪ್ರಮಾಣದಲ್ಲಿ ಇತ್ತೀಚಿನ ಸಮೀಕ್ಷೆಯಲ್ಲಿ ಕ್ಯಾನ್ಸರ್ನಿಂದ ಮರಣ ಹೊಂದುವವರು 50% ಇರುತ್ತಾರೆ. ದೇಹದ ಪ್ರತಿಕಾರ ಶಕ್ತಿ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಕೂಡ ಹಿನ್ನಡೆಯುತ್ತದೆ. ಈ ಆರ್ಥಿಕ ಹಿನ್ನಡೆ ದೇಶದ ಬಡತನಕ್ಕೂ ಕೂಡ ಪರಿಣಾಮ ಬೀರುತ್ತದೆ. ಉಗುರು ಮತ್ತು ಕೂದಲು ಹೊರತುಪಡಿಸಿ ಶರೀರದ ಎಲ್ಲ ಅಂಗಾಂಗಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೆಚ್ಚಾಗಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿರುವುದು ದುರ್ಭಾಗ್ಯದ ಸಂಗತಿ. ಕ್ಯಾನ್ಸರ್ ಕಾಯಿಲೆ ಬೇಗನೆ ಗುರುತಿಸಿದರೆ, ಅದರ ಪೂರ್ಣ ಉಪಚಾರ ಮಾಡಿದರೆ ರೋಗಿ ಗುಣಮುಖವಾಗುತ್ತಾನೆ. ತಂಬಾಕಿನ ಎಲ್ಲ ರೀತಿಯ ಉಪಯೋಗಗಳನ್ನು ತಿಳಿಸಬೇಕು. ಇದರಿಂದ ದೇಶದ ಉಜ್ವಲ ಭವಿಷ್ಯವನ್ನು ಕೂಡ ಕಟ್ಟಲು ಸಾಧ್ಯವಾಗುತ್ತದೆ.
0: 80th ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ನಾಳೆ 15th ಬೆಳಗ್ಗೆ 7 ಆರಂಭವಾಗಲಿದೆ. ಈ ಹಿನ್ನೆಲೆ ಬೆಳಗಿನ 7:05 ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 6:40 ಪ್ರಸಾರವಾಗಲಿದೆ. 5 ಶ್ರೇಯಾಂಕದ ಬ್ಯಾಡ್ಮಿಂಟನ್ ಪಟು ಹೇಮಂತ್ ಗೌಡ ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಪಂದ್ಯದಲ್ಲಿ 32 ಘಟ್ಟದಲ್ಲಿ ಮಹಿಳಾ ಸಿಂಗಲ್ಸ್ನಲ್ಲಿ ಮೇಘಶ್ರೀ, ನೇಹಾ ಹಾಗೂ ಅನನ್ಯಶ್ರೀ ಸೇರಿದಂತೆ 11 ಮಹಿಳಾ ಪಟುಗಳು ಗೆಲುವು ಸಾಧಿಸಿದ್ದು, ಅಖಿಲ 16 ಘಟ್ಟಕ್ಕೆ ವಾಕ್ ಓವರ್ ಪಡೆದಿದ್ದಾರೆ. ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲಸಂಚಯ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೇನ್ ಅಭಿಯಾನ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಗಾಂಗ ದಾನಕ್ಕೆ ನೋಂದಾವಣೆ ಧಾರವಾಡ ಜಿಲ್ಲೆ ರಾಜ್ಯಕ್ಕೆ

0: ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಗದಗ್ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸೈರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮೈಸೂರು.

0: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೆಂಗಳೂರು.
1: ನಮ್ಮ ದೇಶದಲ್ಲಿ ವಾಹನಗಳು ರಸ್ತೆಯ ಎಡಭಾಗದಲ್ಲಿ ಚಲಿಸಬೇಕು ಎನ್ನುವ ನಿಯಮ ಇದ್ದರೆ, ಅಮೆರಿಕದಂತಹ ದೇಶದಲ್ಲಿ ವಾಹನಗಳು ಬಲಬದಿಯಲ್ಲೇ ಚಲಿಸಬೇಕು ಎನ್ನುವ ನಿಯಮ ಇದೆ. ಹೀಗಿರುವಾಗ ನಮ್ಮ ಊರಿನ ಶಿಸ್ತನ್ನೇ ಇನ್ನೊಂದು ಕಡೆಯೂ ಪಾಲಿಸುತ್ತೇವೆ ಎನ್ನುವ ಹಾಗಿಲ್ಲ ತಾನೆ? ಬಿ ಎ ರೋಮನ್ ಇನ್ ರೋಮ್ ಎಂಬ ಮಾತಿನ ಅರ್ಥ ಇದೆ. ನೀವು ಯಾವ ಊರಿಗೆ ಹೋಗಿ, ಯಾವ ದೇಶಕ್ಕಾದರೂ ಹೋಗಿ, ಅಲ್ಲಿನ ನಿಯಮಗಳಿಗೆ ಬದ್ಧರಾಗಿ ನಡೆಯುವುದು ತೀರಾ ಅವಶ್ಯಕ. ನಾವು ಹೋಗುತ್ತಿರುವುದು ಊರಿಗಲ್ಲ, ಕಾಡಿಗೆ ಎಂದು ನೀವು ಹೇಳಿದ್ರೂ ಅಷ್ಟೇ, ಕಾಡಿನ ನಿಯಮಗಳಿಗೆ ನಿಷ್ಠರಾಗಿ ನಡೆಯಲೇಬೇಕು. ನೀವು ಅರಣ್ಯಕ್ಕೆ ಹೊರಟಾಗ ಅನುಸರಿಸಬೇಕಾದ ನಿಯಮಗಳೇನು ಎನ್ನುವುದನ್ನು ಹೇಳುವುದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ. ಮನುಷ್ಯ ಸಮಾಜದಲ್ಲಿ ಶಿಸ್ತು ಎನ್ನುವುದು ಇರುವ ಹಾಗೆ ಪ್ರಾಣಿ ಸಮಾಜದಲ್ಲೂ ಶಿಸ್ತು ಎನ್ನುವುದು ಇದೆಯೇ? ಇದೆ ಎನ್ನುವುದಾದರೆ ಉದಾಹರಣೆ ಕೊಟ್ಟು ವಿವರಣೆ ಕೊಡಿ ಎಂದರು. ಬೆಳಗಾಗುತ್ತಿರುವಂತೆಯೇ ಹಾಡುವ ಹಕ್ಕಿಗಳ ಬಳಗ, ಆಹಾರದ ಸಮಯಕ್ಕೆ ಹಾಜರಾಗುವ ಸಾಕುಪ್ರಾಣಿಗಳು, ಸಂಜೆಯಾಗುತ್ತಿರುವಂತೆ ಗೂಡು ಸೇರುವ ಪ್ರಾಣಿ ಪಕ್ಷಿಗಳು, ತಾಯಿಯ ಬರವನ್ನು ನಿರೀಕ್ಷಿಸುತ್ತಾ ಗೂಡಿನ ಮರೆಯಲ್ಲಿ ಅವಿತಿರುವ ಮರಿಗಳು, ಇವೆಲ್ಲ ಪ್ರಾಣಿ ಸಮಾಜದಲ್ಲೂ ಶಿಸ್ತು ಪಾಲನೆ ಇರುವುದರ ಸಂಕೇತ ಎಂದು ಕೆಲವು ಮಕ್ಕಳು ವಿವರಿಸಿದರು. ನಮ್ಮ ಜೀವನದಲ್ಲಿ ಶಿಸ್ತು ಪಾಲನೆ ಎನ್ನುವುದು ತೀರಾ ಕಟ್ಟುನಿಟ್ಟಾದ ವಿಧಿ ಆಗಿಲ್ಲ. ಅಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಬೇಕಾದಂತೆ ನಿಯಮವನ್ನು ಹೊರಳಿಸಿ ಬಳುಕಿಸಿಕೊಳ್ಳುವ ಹುನ್ನಾರದಲ್ಲೇ ಇರ್ತೇವೆ. ಪ್ರತಿ ಕ್ಷೇತ್ರದಲ್ಲೂ ನಮ್ಮ ಹಿನ್ನಡೆಗೆ ಈ ಅಲಕ್ಷ್ಯ ಅಶ್ರದ್ಧೆಗಳೇ ಕಾರಣ. ಓದಿ ಬರೆಯಲು ಸೋಮಾರಿಗಳಾಗಿರುವ ಮಕ್ಕಳು ಶಿಸ್ತನ್ನು ಉಲ್ಲಂಘಿಸುವುದರಲ್ಲಿ ಎಷ್ಟು ಜಾಣರಾಗಿರುತ್ತಾರೆ ಅಲ್ವಾ? ಇಂತಹ ಜಾಣರು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಿ ಎಂದು ಮುತ್ತಣ್ಣ ನಗುತ್ತಾ ಕೇಳಿದಾಗ, ಮಕ್ಕಳೆಲ್ಲ ಯಾರೂ ಇಲ್ಲ ಸಾರ್ ಎಂದು ಒಟ್ಟಿಗೆ ಹೇಳಿದರು. ಆದರೆ ಕಾಡಿನ ಬದುಕು ತೀರಾ ನಿಷ್ಠುರ. ಹೊಂದಾಣಿಕೆ, ಸೋಮಾರಿತನ, ಕಾಲಹರಣಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ. ಅರಣ್ಯ ಸಮಾಜದಲ್ಲಿ ದಿನನಿತ್ಯದ ಜೀವನ ಸವಾಲುಗಳನ್ನು ಎದುರಿಸುತ್ತಲೇ ಹೆಣಗಾಡಬೇಕು. ಅಲ್ಲಿನ ಬದುಕಿನ ಗುರಿ ಆಹಾರ ಸಂಪಾದನೆ ಒಂದೇ ಅಲ್ಲ, ಜೀವವನ್ನು ಉಳಿಸಿಕೊಳ್ಳುವುದು, ತಮ್ಮ ಸಂತತಿಯನ್ನು ಕಾಪಾಡಿಕೊಳ್ಳುವುದು ಅಲ್ಲಿನ ಪ್ರತಿ ಕ್ಷಣದ ಸವಾಲು. ಹೀಗಾಗಿ ಒಂದೇ ಒಂದು ಕ್ಷಣವೂ ಅಲಕ್ಷ್ಯ ಮಾಡುವ ಹಾಗಿಲ್ಲ, ಶಿಸ್ತಿನ ದಾರಿಯನ್ನು ಬಿಟ್ಟು ಹೋಗುವ ಹಾಗಿಲ್ಲ. ಹೀಗೆ ಪ್ರಕೃತಿಯಿಂದ ನಾವು ಕಲಿಯಬಹುದಾದ ಮೊದಲ ಪಾಠವೇ ಶಿಸ್ತು ಎಂದರೆ ತಪ್ಪಾಗಲಾರದು. ಕಾಡಿನೊಳಗೆ ನೀವು ಪ್ರವೇಶಿಸುವಾಗ ಈ ಪಾಠವನ್ನು ಮರೆಯುವಂತೆಯೇ ಇಲ್ಲ. ಈ ಶಿಸ್ತು ಪಾಲನೆಯ ಮೊದಲ ಅಂಶ ಎಂದರೆ ನೀವು ಧರಿಸುವ ಬಟ್ಟೆ ಕಾಡಿನ ಪರಿಸರಕ್ಕೆ ಹೊಂದುವಂತೆ ಇರಬೇಕು. ಕೆಂಪು, ಹಳದಿ, ಕಿತ್ತಳೆಯಂತಹ ಗಾಢವಾದ ಬಣ್ಣದ ಬಟ್ಟೆಗಳನ್ನಾಗಲಿ, ಗಮನ ಸೆಳೆಯುವ ಬಿಳಿಯ ಹಾಗೂ ತೆಳು ಬಣ್ಣದ ವಸ್ತ್ರಗಳನ್ನಾಗಲಿ ಧರಿಸುವ ಹಾಗಿಲ್ಲ. ಮಿಲಿಟರಿ ಯೂನಿಫಾರ್ಮ್ ಥರದ ಸಸ್ಯ ಪರಿಸರಕ್ಕೆ ಹೊಂದುವ ಎಲೆ ಹಸಿರು ಇಲ್ಲವೇ ಮಬ್ಬು ಬಣ್ಣದ ಬಟ್ಟೆ ಸೂಕ್ತ. ಈ ಕಾರ್ಯಕ್ರಮಕ್ಕಾಗಿ ಹೊಸದಾಗಿ ಬಟ್ಟೆ ಹೊಲಿಸಿಕೊಳ್ಳುವುದು ಎಂದರೆ ಕಷ್ಟ ಆಗಬಹುದು. ಒಂದು ಕ್ಷಣ ಯೋಚಿಸಿದ ಮುತ್ತಣ್ಣ, ನೀವೆಲ್ಲ ಸ್ಕೌಟ್ NCC ಚಟುವಟಿಕೆಗಳಲ್ಲಿ ಇರಬಹುದು ಎಂದುಕೊಂಡಿದ್ದೇನೆ, ಹೌದಾ? ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಸ್ಕೌಟ್ ಇಲ್ಲವೇ NCC ಕೆಡೆಟ್ಗಳಾಗಿದ್ದರು. ಒಳ್ಳೆಯದೇ, ಹಾಗಿದ್ದರೆ ಸಮಸ್ಯೆಯೇ ಇಲ್ಲ. ಶಿಕ್ಷಕರ ಅನುಮತಿ ಪಡೆದು

ನೀವೆಲ್ಲ ಖಾಕಿ ಬಟ್ಟೆ ಧರಿಸಿಕೊಂಡು ಬರಬಹುದು. ಪ್ರತಿದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಈ ಸಮವಸ್ತ್ರವನ್ನೇ ಧರಿಸಿರಬೇಕು. ಕಾಡಿನಿಂದ ಶಿಬಿರಕ್ಕೆ ಹಿಂತಿರುಗಿದ ಮೇಲೆ ಸಾಧಾರಣ ವಸ್ತ್ರಗಳನ್ನು ಧರಿಸಿಕೊಳ್ಳಲು ಅಡ್ಡಿಯಿಲ್ಲ. ಕಾಡಿನ ಪರಿಸರಕ್ಕೆ ನಾವು ಪರಕೀಯರು, ಈ ಅಂಶವನ್ನು ನಾವು ಮರೆಯೋ ಹಾಗೇ ಇಲ್ಲ. ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಚಲನವಲನದಿಂದ ಯಾವುದೇ ತೊಂದರೆ ಆಗಬಾರದು. ಆದ್ದರಿಂದ ಸಾಧ್ಯವಿದ್ದಷ್ಟು ನಮ್ಮ ಇರವು ವನ್ಯಜೀವಿಗಳಿಗೆ ತಿಳಿಯದ ಹಾಗೆ ಎಚ್ಚರದಿಂದ ಇರುವುದು ಮುಖ್ಯ. ಅನಾವಶ್ಯಕ ಚಟುವಟಿಕೆ ಚೇಷ್ಟೆಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ. ಈಗ ನಾವು ಹೋಗ್ತಾ ಇರೋದು ಅರಣ್ಯ ಹಾಗೂ ವನ್ಯಜೀವಿಗಳ ಅಧ್ಯಯನಕ್ಕಾಗಿ, ಪಿಕ್ನಿಕ್ಗಾಗಿ ಅಲ್ಲ. ನಮ್ಮ ಕಣ್ಣು ಕಿವಿ ಮೂಗುಗಳನ್ನು ತೆರೆದಿಟ್ಟುಕೊಂಡಿರುವುದು ಅತ್ಯಗತ್ಯ, ಆದರೆ ಬಾಯಿಯನ್ನು ಮಾತ್ರ ಮುಚ್ಚಿಕೊಂಡಿರತಕ್ಕದ್ದು. ಕಾಡಿನಲ್ಲಿ ನಮ್ಮ ಮಾತುಕತೆ ಅವಶ್ಯಕವೂ ಅಲ್ಲ, ಅನಿವಾರ್ಯವೂ ಅಲ್ಲ. ಅರಣ್ಯದೊಳಗೆ ಸಂಚರಿಸುವಾಗ ನಮಗೆ ಅತ್ಯವಶ್ಯಕವಾಗಿ ಬೇಕಾಗುವ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಿಕೊಳ್ಳಿ. ನೀರಿನ ಬಾಟಲ್, ಪೆಪ್ಪರ್ಮೆಂಟ್, ನೋಟ್ ಪುಸ್ತಕ, ಪೆನ್ನು, ಇವಿಷ್ಟನ್ನು ಮಾತ್ರ ಒಯ್ಯುವುದಕ್ಕೆ ಬೆನ್ನು ಚೀಲ. ಯಾವುದೇ ಕಾರಣಕ್ಕೂ ಇತರ ಅನವಶ್ಯಕ ವಸ್ತುಗಳನ್ನು ಚೀಲದಲ್ಲಿ ತುಂಬಿಕೊಳ್ಳಬೇಡಿ. ಶಾಲೆಗೆ ಭಾರವಾದ ಚೀಲ ಹೊತ್ತು ಹೊತ್ತು ಅಭ್ಯಾಸವಾಗಿರುವ ನಿಮಗೆ ಈಗ ಹಗುರವಾದ ಚೀಲವೇ ವಿಚಿತ್ರ ಎನಿಸಬಹುದು ಅಲ್ಲವೇ? ಚಪ್ಪಲಿ ಹಾಕಿಕೊಂಡು ಕಾಡಿನೊಳಗೆ ನಡೆದಾಡುವುದು ಕಷ್ಟ. ಆದ್ದರಿಂದ ಶೂಸ್, ಕಾಲು ಚೀಲ ಧರಿಸುವುದು ಅಪೇಕ್ಷಣೀಯ. ಎರಡು ದಿನದ ನಡಿಗೆ ಅಂದ ಮೇಲೆ ಒಂದೇ ಜೊತೆ ಕಾಲಚೀಲ ಸಾಕಾಗದು. ಬಿಸಿಲಿನಲ್ಲಿ ದೂರದವರೆಗೆ ನಡೆಯುವುದೆಂದರೆ ತಲೆಗೆ ರಕ್ಷಣೆ ಬೇಕು. NCC ಕ್ಯಾಪ್ ಮಾದರಿಯ ಟೋಪಿಯೊಂದು ಅವಶ್ಯಕ. ಅದರ ಬಣ್ಣವು ಕಾಡಿನ ಪರಿಸರಕ್ಕೆ ಹೊಂದುವಂತಿರಬೇಕು. ಸದ್ಯಕ್ಕೆ ಈ ಶಿಬಿರದಲ್ಲಿ ಭಾಗವಹಿಸುವವರಿಗೆ ಉಚಿತವಾಗಿ ನಾವೇ ಒಂದು ಟೋಪಿ ಹಾಕುತ್ತೇವೆ ಬಿಡಿ ಎಂದರು ಮುತ್ತಣ್ಣ. ಯಾರಿಗಾದರೂ ಅಸ್ತಮದಂತಹ ದೀರ್ಘಕಾಲಿಕ ತೊಂದರೆ ಇದ್ದಲ್ಲಿ ಅದಕ್ಕೆ ಅಗತ್ಯವಾದ ಔಷಧಿಗಳನ್ನು ಮರೆಯದೆ ತನ್ನಿ. ಬ್ಯಾಂಡೇಜ್, ಟಿಂಕ್ಚರ್, ಸಣ್ಣ ಪುಟ್ಟ ತೊಂದರೆಗಳಿಗೆ ಮಾತ್ರೆಗಳು, ಗ್ಲೂಕೋಸ್, ಇವನ್ನೆಲ್ಲ ಇಟ್ಟಿರುವ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ನಿಮ್ಮ ಅಧ್ಯಾಪಕರು ತರ್ತಾರೆ. ನಿಮ್ಮ ಮನೆಯಲ್ಲಿ ದುರ್ಬೀನ್ ಇದ್ದರೆ ತಂದೆಯವರ ಅನುಮತಿ ಪಡೆದು ತನ್ನಿ. ದೂರದಲ್ಲಿ ಚಲಿಸುವ ಪ್ರಾಣಿಗಳ ವೀಕ್ಷಣೆಗೂ, ಮರದ ಕೊಂಬೆಗಳೆಡೆಯಲ್ಲಿ ಕುಳಿತ ಪಕ್ಷಿಗಳನ್ನು ಗುರುತಿಸುವುದಕ್ಕೂ ದುರ್ಬೀನು ಸಹಕಾರಿ. ಪಕ್ಷಿ ವೀಕ್ಷಣೆಗೆ ನೆರವಾಗುವ ಪುಸ್ತಕ ಏನಾದರೂ ಇದ್ರೆ ಒಳ್ಳೆಯದು. ಸಲೀಂ ಆಲಿಯವರ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್, ತೇಜಸ್ವಿಯವರ ಕನ್ನಡ ನಾಡಿನ ಹಕ್ಕಿಗಳು, ಹಕ್ಕಿ ಪುಕ್ಕ, ಡಾಕ್ಟರ್ ನರಸಿಂಹನ್ನವರ ಕೊಡಗಿನ ಖಗರತ್ನಗಳು, ಇಂತಹ ಪುಸ್ತಕ ಯಾವುದಾದರೂ ನಿಮ್ಮ ಗ್ರಂಥಾಲಯದಲ್ಲಿ ಇದೆಯೇ ಎಂದು ಮುತ್ತಣ್ಣ ಜಗದೀಶರನ್ನು ಕೇಳಿದರು. ನಮ್ಮ ಗ್ರಂಥಾಲಯದಲ್ಲಿ ನೀವು ಹೇಳಿದ ಎಲ್ಲ ಪುಸ್ತಕಗಳು ಇವೆ. ಜೊತೆಗೆ MY ಗೋರ್ಪಡೆಯವರ ರೆಕ್ಕೆಯ ಮಿತ್ರರು ಪುಸ್ತಕ ನನ್ನಲ್ಲಿದೆ, ಅದನ್ನು ತರುತ್ತೇನೆ ಎಂದರು ಜಗದೀಶ್. ದೈನಂದಿನ ಅಗತ್ಯಗಳಾದ ಟೂತ್ಪೇಸ್ಟ್, ಟವೆಲ್, ಸೋಪು ಇವನ್ನೆಲ್ಲ ನಾನು ಪ್ರತ್ಯೇಕವಾಗಿ ಹೇಳಬೇಕಾದಿಲ್ಲ. ಬೆಲೆ ಬಾಳುವ ವಸ್ತು ಆಭರಣಗಳಿಗೆ ಕಾಡಿನಲ್ಲೇನು ಕೆಲಸ ಇಲ್ಲ. ದಿನನಿತ್ಯ ಸ್ನಾನ ಮಾಡಲು ಬೇಕಾದಷ್ಟು ನೀರು ಸಿಗುತ್ತದೆ. ಸ್ನಾನದ ಕಷ್ಟ ಯಾಕೆ ಬೇಕು? ಗಮಗಮಿಸುತ್ತಿದ್ದರೆ ಸಾಕು ಎಂದು ಯಾವುದೋ ಸುಗಂಧ ದ್ರವ್ಯ ಹಚ್ಚಿಕೊಂಡು ಬಂದುಬಿಡಬೇಡಿ. ಕಾಡು ಪ್ರಾಣಿಗಳಿಗೆ ವಾಸನೆಯ ಶಕ್ತಿ ಬಲು ತೀಕ್ಷ್ಣ. ನಿಮ್ಮ ಸುಗಂಧ ಅವಕ್ಕೆ ದುರ್ವಾಸನೆಯಾಗುವುದು ಬೇಡ. ಕ್ಯಾಮರಾ ತರಬಹುದೇ ಎಂದು ಒಬ್ಬ ಹುಡುಗ ಕೇಳಿದ. ತರಬಹುದು, ಆದರೆ ನಿನ್ನ ಅಧ್ಯಯನದ ನಡುವೆ ಕ್ಯಾಮರಾ ಹಿಡಿದು ಫೋಟೋ ತೆಗೆಯುತ್ತಾ ತಿರುಗಾಡುವುದು ಕಷ್ಟ. ಬೆಲೆ ಬಾಳುವ ಕ್ಯಾಮರಾದಲ್ಲಿ ವನ್ಯಜೀವಿಗಳ ಚಿತ್ರ ತೆಗೆಯಲು ಸಾಧ್ಯ ಆಗುವ ಹಾಗೆ ಸಾಧಾರಣ ಕ್ಯಾಮರಾಗಳಲ್ಲಿ ತೆಗೆಯಲಾಗುವುದಿಲ್ಲ. ಅಲ್ಲದೆ ನೀವು ಪಿಕ್ನಿಕ್ಗೆ ಹೊರಟವರಲ್ಲ, ಅರಣ್ಯ ಪರಿಸರದ ಅಧ್ಯಯನಕ್ಕೆ ಹೋಗುತ್ತಿರುವವರು ಎಂಬುದು ನೆನಪಿನಲ್ಲಿರಲಿ. ನಿಮ್ಮ ಶಿಕ್ಷಕರು ಎಲ್ಲ ಚಟುವಟಿಕೆಗಳ ಚಿತ್ರ ತೆಗೆಯುತ್ತಾರೆ. ಕೊನೆಗೆ ನಿಮ್ಮೆಲ್ಲರ ಗ್ರೂಪ್ ಫೋಟೋ ತೆಗೆದುಕೊಡ್ತಾರೆ, ಸಾಕಲ್ಲ? ಕೊನೆಯದಾಗಿ ಒಂದು ವಿಷಯವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಾವು ನಮ್ಮದಲ್ಲದ ಪರಿಸರಕ್ಕೆ ಹೋಗುತ್ತಿದ್ದೇವೆ. ಆ ಪರಿಸರವನ್ನು ಹೇಗಿದೆಯೋ ಹಾಗೆ ಉಳಿಸುವುದು ನಮ್ಮ ಜವಾಬ್ದಾರಿ. ನಾವು ಊರಿನಿಂದ ಹೊತ್ತುಕೊಂಡು ಹೋದ ಪ್ಲಾಸ್ಟಿಕ್ ಚೀಲ, ಚಾಕ್ಲೇಟ್ ರ್ಯಾಪರ್ ಮತ್ತಿತರ ತ್ಯಾಜ್ಯಗಳಿಗೆ ಕಾಡಿನಲ್ಲಿ ಜಾಗ ಇಲ್ಲ. ಹಾಗೆಯೇ ಕಾಡಿನಿಂದ ಏನನ್ನಾದರೂ ತೆಗೆದುಕೊಂಡು ಬರುವುದಕ್ಕೂ ನಮಗೆ ಅಧಿಕಾರ ಇಲ್ಲ. ಕಾಡಿನೊಳಗೆ ಸಂಚರಿಸುವುದಕ್ಕೆ ಅರಣ್ಯ ಇಲಾಖೆಯ ಪೂರ್ವಾನುಮತಿ ಬೇಕು. ಚಿನ್ನಪ್ಪನವರು ನಿಮಗಾಗಿ ಈ ಅನುಮತಿ ಪಡೆದುಕೊಳ್ಳುತ್ತಾರೇನೋ ಸರಿಯೇ, ಆದರೆ ಇಲಾಖೆಯ ನಿಯಮಗಳಿಗೆ ಬದ್ಧರಾಗಿ ನಡೆದುಕೊಳ್ಳುವುದು ನಿಮ್ಮ ಆದ್ಯ ಕರ್ತವ್ಯ. ರಾತ್ರಿ ವಸತಿ ಗೃಹದಿಂದ ಹೊರಗೆ ಬಂದು ನಿಲ್ಲುವುದು, ಕಿರ್ಚಾಡುವುದು, ರೇಡಿಯೋ, ಸ್ಟೀರಿಯೋ ಇತ್ಯಾದಿ ಬಳಸುವುದು, ನಿಮ್ಮಷ್ಟಕ್ಕೆ ನೀವೇ ಕಾಡಿನೊಳಗೆ ನಡೆದಾಡುತ್ತಾ ಹೋಗುವುದು, ಇಂಥ ಯಾವ ಚಟುವಟಿಕೆಗೂ ಅವಕಾಶ ಇರೋದಿಲ್ಲ. ಇವನ್ನು ಮೀರಿದ

0: ಅಶಿಸ್ತಿನ ವರ್ತನೆಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಲಾಗುವುದಲ್ಲದೆ ನಿಮ್ಮನ್ನು ಶಿಬಿರದಿಂದ ಹಿಂದಕ್ಕೆ ಕಳುಹಿಸಲಾಗುತ್ತದೆ ಎನ್ನುವುದು ನೆನಪಿನಲ್ಲಿರಲಿ. ಉಳಿದ ನಿಮ್ಮ ಸಹಪಾಠಿಗಳಿಗೆ ದೊರಕದ ಅವಕಾಶ ನಿಮಗೆ ಲಭಿಸುತ್ತಿರುವುದು ಸಂತೋಷ. ಈ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಅರಣ್ಯ ಪರಿಸರದ ಪರಿಚಯ ಪಡೆದುಕೊಳ್ಳಿ. ಯಾವುದಕ್ಕೂ ಮೊದಲು ಈ ಶಿಬಿರದಲ್ಲಿ ಭಾಗವಹಿಸಲು ನಿಮ್ಮ ಪೋಷಕರಿಂದ ಅನುಮತಿ ಪತ್ರವನ್ನು ತರಬೇಕು. ನಾಳೆಯೇ ತಂದು ನಿಮ್ಮ ಶಿಕ್ಷಕರಿಗೆ ಒಪ್ಪಿಸಿ ಆಮೇಲೆ ಹೊರಡುವುದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳುತ್ತೀರಂತೆ. ಮಾತು ಮುಗಿಸಿ ಎದ್ದ ಮುತ್ತಣ್ಣನವರ ಸುತ್ತ ಸೇರಿದ ಮಕ್ಕಳು ತಮ್ಮ ಸಿದ್ಧತೆಗೆ ಸಂಬಂಧಿಸಿದ ಸಂದೇಹಗಳಿಗೆ ಉತ್ತರ ಹುಡುಕಿಕೊಳ್ಳತೊಡಗಿದರು.
1: ಕೇಳುಗರೆ, ಕಾರ್ಯಕ್ರಮವನ್ನು ಕೇಳಿದರೆ ನಾವು ಕಳೆದ ವಾರ ಕೇಳಿದಂತಹ ಪ್ರಶ್ನೆ, ಭಾರತದ ಭೂ ವಿಸ್ತೀರ್ಣದ ಶೇಕಡ ಎಷ್ಟು ಭಾಗ ಕಾಡುಗಳು ಉಳಿದುಕೊಂಡಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಶೇಕಡ 3-4 ಅನ್ನೋದು. ಮೊದಲು ಮೈಸೂರು ಜಿಲ್ಲೆ ಹಾಗೂ ನಗರದಿಂದ ಬಂದಿರುವಂತಹ ಪತ್ರಗಳು. ಬಿಎಲ್ ಶಿವಮೂರ್ತಿ, ಹರ್ಷಿತಾ, ತುಳಸಿಮಾಲಾ, ಕೆಆರ್ ಸವಿತಾ, ಎಂಎ ದೀಕ್ಷಿತಾ ಮತ್ತು ರಾಹುಲ್, ಹೇಮಲತಾ, ಎನ್ ಪೂರ್ಣಿಮಾ, ನಾಗರಾಜ್, ಸಿದ್ದೇಶ್ವರಪ್ಪ, ಬಿ ರಾಜಶೇಖರ ಮೂರ್ತಿ, ನರಸಿಂಹಯ್ಯ ಆರ್, ಎನ್ ನವೀನ್ ಕುಮಾರ್, ನಂದೀಶ್ ಪಿ, ಎಂಎಸ್ ರಾಘವೇಂದ್ರ, ಜಲಜಾಕೆ, ಪಾರ್ಥಸಾರಥಿ ಎಲ್ಕೆ, ಶ್ರೇಯಸ್ ಡಿ, ಮಲ್ಲಿಕಾ ಎಂಪಿ, ವಿಜಯಲಕ್ಷ್ಮಿ ಎಸ್, ಸಿಎಂ ಕಿರಣ್ ಕುಮಾರ್, ಲಿಖಿತ ಡಿ, ಸಿಬಿ ಸರಸ್ವತಿ, ಅಶ್ವಿನಿ ಡಿ, ಸೋಸಲಿ ಮಹದೇವ ಶೆಟ್ಟಿ, ಬಿಎಂ ಚಿನ್ನಮ್ಮಣಿ, ನಂದೀಶಾ ಜೆ, ಎನ್ ಶಂಕರ್, ಅನ್ವಿತಾ, ಸುಮಾ ಎಚ್ಆರ್, ಭಗತ್ ಸುಪ್ರಭಾ, ಬಿಎ ಗಿರಿಜಾ, ಕಲಾಪ್ರಸಾದ್, ಶ್ರೀಕಾಂತ್ ಎಸ್, ಛಾಯಾದೇವಿ ಆರ್, ಎಚ್ಎನ್ ವಿಶ್ವನಾಥ್, ಸವಿತಾ ನಾಗಶಂಕರ, ಜಾನ್ಹವಿ, ಕಣ್ಣೂರು ವಿ ಗೋವಿಂದಾಚಾರಿ, ಗಂಧರ್ವ ಕೇಶವಮೂರ್ತಿ, ಎಂವಿ ಸರಸ್ವತಿ, ಸತ್ಯವತಿ ರಾಜಗೋಪಾಲ್, ಆರ್ ಮಧುಸೂದನ್, ಎಲ್ ಸ್ವರ್ಣಲತಾ, ಕೆಎಂ ಕಾವ್ಯ, ಎಸ್ ಡಿ ಅರಣ್ಯ ಹಾಗೂ ಸಂಪತ್ ಕುಮಾರ್ ಅವರು. ಇನ್ನು ಮಂಡ್ಯ ಜಿಲ್ಲೆಯಿಂದ ರಾಧಾ ಹಿರಿಯಣ್ಣ, ಅನಂತಕುಮಾರ್ ಏಟಿ, ತಗ್ಗಹಳ್ಳಿಯಿಂದ ಎಂ ಸುನಿತಾ, ಎನ್ಆರ್ ಶಶಿರೇಖ, ಆರ್ ರಮೇಶ, ಶಾರದಾ ದೊರೆಸ್ವಾಮಿ, ರೇಡಿಯೋ ರಮೇಶ್, ಎಂ ಸುರೇಶ್, ಮಾಲಿನಿ, ಶಶಿಧರ, ಬಿಎಸ್, ಪದ್ಮಾ, ದ್ಯುತೀಶ್ ಸುಪ್ರಭಾ, ಚಾರಿತ್ರ, ಕೆಜಿ ಚಂದ್ರಶೇಖರ್, ರಿಷಿಕಾ, ಯುವ ಆರ್ಯನ್ ಹಾಗೂ ಚಾರಿತ್ರ ಅವರು. ಇತರೆ ಜಿಲ್ಲೆಗಳಿಂದ ಪಿ ಕಾತ್ಯಾಯಿನಿ, ಮರಬನಹಳ್ಳಿ ಟಿಸಿ ಬಸವರಾಜ, ಆರ್ ಮನಮೋಹನ, ಕೆ ನರಸಿಂಹ, ದೀಪಾ ಧರ್ಮೇಶ್, ಚಂಗಚಹಳ್ಳಿ ಗ್ರಾಮದ ಜಯಲಕ್ಷ್ಮಿ, ಎಚ್ಕೆ ಸುಬ್ಬಲಕ್ಷ್ಮಿ, ನಾಗಪ್ಪ ಕೊಂಚಿ, ಎಂಎನ್ ಅಶೋಕ್ ಕುಮಾರ್, ಟಿಎನ್ ಶಿವಪ್ರಸಾದ್, ಅದ್ವಿಕ್ ಆರ್ ಮತ್ತು ಅಸ್ಮಿತಾ ಆರ್, ಎಚ್ ಜೈಕುಮಾರ್, ಅಮ್ಮಣ್ಣಿ ಹಾಗೂ ಕುದುಪಜೆ ದೇವಿ ಪ್ರಸಾದ್ ಅವರು. ಲಾಟರಿ ಮೂಲಕ ಆಯ್ಕೆಯಾದ ಇಬ್ಬರು ಶ್ರೋತೃಗಳು ಮೈಸೂರಿನ ವಿಜಯನಗರದ ಕೆಆರ್ ತುಳಸಿಮಾಲಾ ಹಾಗೂ ಮಂಡ್ಯ ಪಾಂಡವಪುರದ ಯುವ ಆರ್ಯನ್ ಅವರು. ಇಬ್ಬರಿಗೂ ಹಾರ್ದಿಕ ಅಭಿನಂದನೆಗಳು. ಉತ್ತರ ಕಳುಹಿಸಿದ ಎಲ್ಲ ಶ್ರೋತೃಗಳಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ, ಕಾಡಿನ ಬದುಕಿನಲ್ಲಿ ಯಾವುದಕ್ಕೆ ಅವಕಾಶವೇ ಇರುವುದಿಲ್ಲ? ಪ್ರಶ್ನೆ ಮತ್ತೊಮ್ಮೆ, ಕಾಡಿನ ಬದುಕಿನಲ್ಲಿ ಯಾವುದಕ್ಕೆ ಅವಕಾಶವೇ ಇರುವುದಿಲ್ಲ? ಶ್ರೋತೃಗಳೇ, ಮತ್ತೊಮ್ಮೆ ನಿಮಗೆ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ನೀವು ಉತ್ತರವನ್ನು ಬರೆದು ಕಳುಹಿಸುವಾಗ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ ಹಾಗೂ ವಿಳಾಸವನ್ನು ಸ್ಪಷ್ಟವಾಗಿ ಬರೆದು ಕಳುಹಿಸಬೇಕು. ಮಾಹಿತಿ ಪೂರ್ಣವಾಗಿ ಇರದೇ ಇದ್ದಲ್ಲಿ ಅಂತಹ ಪತ್ರಗಳನ್ನು ಬಹುಮಾನಕ್ಕೆ ಸ್ವೀಕರಿಸಲಾಗುವುದಿಲ್ಲ. ಈಗಾಗಲೇ ಒಬ್ಬರು ಬಹುಮಾನ ವಿಜೇತರಿಗೆ ಕಳುಹಿಸಿದಂತಹ ಬಹುಮಾನ ವಿಳಾಸ ಸರಿಯಿಲ್ಲ ಅಂತ ನಮಗೆ ವಾಪಸ್ ಬಂದಿದೆ. ದಯವಿಟ್ಟು ಗಮನಿಸಿ, ನಿಮ್ಮ ಪತ್ರಗಳಲ್ಲಿ ಎಲ್ಲ ಮಾಹಿತಿಗಳು ಸ್ಪಷ್ಟವಾಗಿರಲಿ. ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಬುಧವಾರದ ಒಳಗೆ ಕಳುಹಿಸಬೇಕು. ಉತ್ತರವನ್ನ ಪೋಸ್ಟ್ ಕಾರ್ಡ್ ಮೂಲಕ ಕಳುಹಿಸಲು ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಇಮೇಲ್ ಮೂಲಕ ಕಳುಹಿಸುವವರಿಗೆ ಇಮೇಲ್ ವಿಳಾಸ replyairmysuru@gmail.com, replyairmysuru@gmail.com. ವಾಟ್ಸಪ್ ಮೂಲಕ ಕಳುಹಿಸಲು ಮೊಬೈಲ್ ಸಂಖ್ಯೆ 9481608863. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9481608863. ಗಮನಿಸಿ, ನೀವು ಉತ್ತರವನ್ನು ಕಳುಹಿಸಬೇಕಾದರೆ ನಿಮ್ಮ ಹೆಸರು, ಸಂಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದಿರಬೇಕು. ಪ್ರತಿ ಸಂಚಿಕೆಯಲ್ಲೂ ಸರಿಯಾದ ಉತ್ತರ ಕಳುಹಿಸಿದ ಇಬ್ಬರು ಶ್ರೋತೃಗಳಿಗೆ ಕಾಡು ಕಲಿಸುವ ಪಾಠ ಪುಸ್ತಕದ ಪ್ರಕಾಶಕರಾದ ನವಕರ್ನಾಟಕ ಪ್ರಕಾಶನದವರು ಆ ಪುಸ್ತಕವನ್ನೇ ಬಹುಮಾನವಾಗಿ ಅಂಚೆಯ ಮೂಲಕ ನಿಮ್ಮ ಮನೆಗೆ ತಲುಪಿಸುತ್ತಾರೆ. ನಮಸ್ಕಾರ.
2: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.

0: ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
1: ವನ್ಯಜೀವಿಗಳ ಸಂರಕ್ಷಿತ ತಾಣಗಳು ಭಾರತದ ಭೂ ವಿಸ್ತೀರ್ಣದ 4% ಮಾತ್ರವೇ ಉಳಿದುಕೊಂಡಿವೆ. ಮಾನವನೊಂದಿಗೆ ಸಹಜೀವನ ನಡೆಸಲಾಗದೆ ಅಳಿವಿನ ಅಂಚಿಗೆ ತಲುಪಿರುವ ವನ್ಯಜೀವಿಗಳಿಗೆ ಉಳಿದಿರುವ ಆಶ್ರಯ ತಾಣವೆಂದರೆ ಇಷ್ಟು ಅಲ್ಪವಾದ ಜಾಗ ಮಾತ್ರವೇ. ಈ ಅರಣ್ಯ ಪ್ರದೇಶದಲ್ಲಾದರೂ ಬೇಟೆ, ಮರ ಕಡಿತ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹದಂತಹ ಮಾನವ ಚಟುವಟಿಕೆಗಳನ್ನು ನಿಷೇಧಿಸಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ವನ್ಯಜೀವಿ ಸಂರಕ್ಷಣೆ ಸಂವಿಧಾನ ವಿಧಿಸಿರುವ ಕರ್ತವ್ಯವೂ ಹೌದು.
2: ಈ ಸಾರ್ವಜನಿಕ ಸೇವಾ ಸಂದೇಶವನ್ನು ನಿಮಗಾಗಿ ತಂದವರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ವೇಳೆ ಸರಿಯಾಗಿ 7:31:30. ಈಗ ಸೇವಾ ವಾಹಿನಿ.
3: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ.
4: ಮಗ್ಗದ ಮನೆ.
5: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
6: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
5: ಅಯ್ಯೋ, ಖುಷಿ ಪಡೋ ವಿಷಯ ಅಲ್ವಾ?
6: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
5: ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
6: ಸದ್ಯ ಈಗ ಸಮಾಧಾನ ಆಯ್ತು.
7: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
8: ಕೇಳುಗರೆ, 80th ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು BSNL ಕರ್ನಾಟಕ ವಲಯ, ಬೆಂಗಳೂರು. BSNL ಕನೆಕ್ಟಿಂಗ್ ಇಂಡಿಯಾ.
1: ಈಗ ಸೇವಾ ವಾಹಿನಿ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಾಳೆ 5:15 ಗೀತಾ ಭಾರತಿ ವಿಶೇಷ ಸಂಗೀತ ಸಂಜೆಯನ್ನು ಏರ್ಪಡಿಸಲಾಗಿದೆ. ಭೂಮಿಕಾ ಅಸೋಸಿಯೇಟ್ಸ್ ಹಾಗೂ ಮೈಕ್ ಚಂದ್ರು ಗೆಳೆಯರ ಬಳಗದ ವತಿಯಿಂದ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಪ್ರವೇಶ ಉಚಿತ. ಸ್ಥಳ ಶಾರದಾವಿಲಾಸ ಕಾಲೇಜು ಶತಮಾನೋತ್ಸವ ಭವನ, ಕೃಷ್ಣಮೂರ್ತಿಪುರಂ, ಮೈಸೂರು. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶನ ಮಾಡಿದ 6-18 ಒಳಗಿನ ಮಕ್ಕಳಿಗೆ ಹೊಯ್ಸಳ ಪ್ರಶಸ್ತಿ ಹಾಗೂ ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಗಮನಿಸಿ, ಈ ಪ್ರಕರಣ 1/8/2025 31/7/2026 ಒಳಗೆ ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಗಮನಿಸಿ, ಅರ್ಜಿ ಸಲ್ಲಿಸಲು ಇಂದು ಕಡೆಯ ದಿನಾಂಕವಾಗಿರುತ್ತದೆ. ಇಂದು 5:00 ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821249532. ಸೇವಾ ವಾಹಿನಿ ಕೇಳುತ್ತಿದ್ದೀರಿ. ಸಮಯ 7:34 ವಾಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರಪತಿಯವರ ಈ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ ಹಾಗೂ ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಇನ್ನು ಆಕಾಶವಾಣಿಯು ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಗಳನ್ನು ಪ್ರಸಾರ ಮಾಡಲಿದೆ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947ರ ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ದೇಶ ವಿಭಜನೆಯಿಂದಾಗಿ ತಮ್ಮ ನೆಲಮೂಲಗಳನ್ನು ಕಳೆದುಕೊಂಡು ಪ್ರಾಣತ್ಯಾಗ ಮಾಡಿದವರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 14ರಂದು ಈ ದಿನವನ್ನು ಆಚರಿಸಲು ಭಾರತ ಸರ್ಕಾರ 2021ರಲ್ಲಿ ನಿರ್ಧರಿಸಿತ್ತು. ಕೋಟ್ಯಾಂತರ ಜನರಿಗೆ ಮಾಸದ ಗಾಯಗಳನ್ನು ನೀಡಿದ ಭೀಕರ ವಿಭಜನೆಯೊಂದಿಗೆ ಪ್ರಜಾಪ್ರಭುತ್ವ ಭಾರತದ ಉದಯವಾಯಿತು ಎಂಬುದನ್ನು ಮುಂಬರುವ ಪೀಳಿಗೆಗೆ ನೆನಪಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿರುವ ಕೋಮು ದ್ವೇಷ ಹಾಗೂ ಅಸಾಮರಸ್ಯವನ್ನು ತೊಡೆದುಹಾಕಿ ದೇಶದ ಏಕತೆ, ಸಾಮಾಜಿಕ ಸೌಹಾರ್ದತೆ ಮತ್ತು ಮಾನವ ಸಬಲೀಕರಣವನ್ನು ಗಟ್ಟಿಗೊಳಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಮಾನವ ಇತಿಹಾಸದಲ್ಲೇ ಅತಿದೊಡ್ಡ ವಲಸೆಗಳಲ್ಲಿ ಒಂದಾದ ಈ ವಿಭಜನೆಯು ಸುಮಾರು 2 ಕೋಟಿ ಜನರ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ಸ್ವಾತಂತ್ರ್ಯದ ಸಂಭ್ರಮದ ನಡುವೆಯೂ ವಿಭಜನೆಯ ಹಿಂಸಾಚಾರಕ್ಕೆ ಪ್ರಾಣ ಕಳೆದುಕೊಂಡ ಅಮಾಯಕರ ತ್ಯಾಗವನ್ನು ದೇಶ ಇಂದು ಕೃತಜ್ಞತೆಯಿಂದ ಸ್ಮರಿಸುತ್ತಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದ ಮುನ್ನಾ ದಿನವಾದ ನಿನ್ನೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು 1947ರ ದೇಶ ವಿಭಜನೆಯ ಭೀಕರ ಯಾತನೆ ಹಾಗೂ ಅಪಾರ ನಷ್ಟವನ್ನು ಎದುರಿಸಿದ ಜನರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಹಾಗೂ ದೇಶದ ಏಕತೆ, ಅಖಂಡತೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ನಿರಂತರವಾಗಿ ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸುಪ್ರೀಂಕೋರ್ಟ್ ಬದ್ಧವಾಗಿದ್ದು ಕಲಾಪಗಳ ನೇರ ಪ್ರಸಾರವೇ ಇದಕ್ಕೆ ಸಾಕ್ಷಿ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಆದರೆ ನೇರ ಪ್ರಸಾರವನ್ನು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಅವರು ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ನೇರ ಪ್ರಸಾರದ ತುಣುಕುಗಳನ್ನು ಆಯ್ದುಕೊಂಡು ನ್ಯಾಯಮೂರ್ತಿಗಳ ಹೇಳಿಕೆಗಳನ್ನು ಸಂದರ್ಭಕ್ಕೆ ಹೊರತಾಗಿ ಬಿಂಬಿಸುತ್ತಿರುವ ಉದಾಹರಣೆಗಳು ಗಮನಕ್ಕೆ ಬಂದಿವೆ ಎಂದ ಅವರು, ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಶ್ರಮಿಸಬೇಕೆಂದು ಮನವಿ ಮಾಡಿದರು. ನ್ಯಾಯಾಂಗ ಸುಧಾರಣೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಜಿಲ್ಲಾ ನ್ಯಾಯಾಲಯಗಳು ಈ ಸುಧಾರಣೆಯ ಮೊದಲ ಹಂತವಾಗಿವೆ. ಹೀಗಾಗಿ ಜಿಲ್ಲಾ ನ್ಯಾಯಾಲಯಗಳನ್ನು ಬಲಪಡಿಸುವುದು ಹಾಗೂ ಅಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವುದು ಅತ್ಯಗತ್ಯ ಎಂದರು. ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ವಲಯದ ಉದ್ಯಮವಾದ ಇಂಡಿಯಾ ಆಪ್ಟಲ್ ಲಿಮಿಟೆಡ್ ಸಿವಿಲ್ ಮಾರುಕಟ್ಟೆಗಾಗಿ ಸ್ವದೇಶಿ ಗರುಡ ಹೈ ರೆಸೊಲ್ಯೂಷನ್ ಬೈನಾಕ್ಯುಲರ್ ಅನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಸ್ವದೇಶಿ ವಿನ್ಯಾಸ ಮತ್ತು ತಯಾರಿಕೆಯ ಮೂಲಕ ಆತ್ಮನಿರ್ಭರ ಭಾರತದ ಆಶಯವನ್ನು ಗರುಡ ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 8 ಪಟ್ಟು ವರ್ಧನೆ ಹಾಗೂ 7.6 ಡಿಗ್ರಿ ವಿಶಾಲ ವೀಕ್ಷಣಾ ವ್ಯಾಪ್ತಿಯನ್ನು ಹೊಂದಿರುವ ಈ ಬೈನಾಕ್ಯುಲರ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ವೀಕ್ಷಿಸಲು ನೆರವಾಗಲಿದೆ. ಪಕ್ಷಿ ವೀಕ್ಷಣೆ, ವನ್ಯಜೀವಿ ವೀಕ್ಷಣೆ, ಪ್ರಕೃತಿ ಅನ್ವೇಷಣೆ, ಪ್ರವಾಸ, ಕ್ರೀಡೆ, ಅರಣ್ಯ ಮತ್ತು ಸಾಗರ ಚಟುವಟಿಕೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗರುಡವನ್ನು ಬಳಸಲು

0: ಹಾಕಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗಾ ಅಭಿಯಾನದಡಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇಂದು ಬೃಹತ್ ತ್ರಿವರ್ಣ ಧ್ವಜ ರ್ಯಾಲಿ ಆಯೋಜಿಸಲಾಗಿದೆ. ಕೋಲಾರ್ ಸಿಕ್ಸ್ ಲೇನ್ ರಸ್ತೆಯ ಮದರ್ ತೆರೇಸಾ ಶಾಲೆ ಬಳಿಯಿಂದ ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗುವ ಈ ರ್ಯಾಲಿಯು ಸುಮಾರು 32 ಕಿಲೋಮೀಟರ್ ಸಾಗಿ ಸಂತನಗರದ ಬೈಸಾಖ್ ಹೇಡಿಮಂಡಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸಲು ಪ್ರಮುಖ ಕ್ಷೇತ್ರಗಳ ಕುರಿತು ಸಿದ್ದಪಡಿಸಲಾದ ವರದಿಯನ್ನು ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಹಿರಿ ನಿನ್ನೆ ಬಿಡುಗಡೆ ಮಾಡಿದರು. ಜಾಗತಿಕ ಸ್ಪರ್ಧಾತ್ಮಕತೆ, ದೇಶೀಯ ಮೌಲ್ಯವರ್ಧನೆ, ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ಹೆಚ್ಚಿನ ಏಕೀಕರಣಕ್ಕೆ 12 ಕ್ಷೇತ್ರಗಳು ಹೆಚ್ಚಿನ ಸಾಮರ್ಥ್ಯ ಹೊಂದಿವೆ ಎಂದು ವರದಿಯಲ್ಲಿ ಗುರುತಿಸಲಾಗಿದೆ. ವಾಹನ, ಎಲೆಕ್ಟ್ರಾನಿಕ್ಸ್, ಉಕ್ಕು, ಬಂಡವಾಳ ಸರಕುಗಳು, ರಕ್ಷಣಾ ಮತ್ತು ಡ್ರೋನ್ಗಳು, ರಾಸಾಯನಿಕ, ಸೌರ ವಿದ್ಯುತ್, ಜವಳಿ, ಔಷಧ ಮತ್ತು ವೈದ್ಯಕೀಯ ಸಾಧನಗಳು, ದೂರಸಂಪರ್ಕ ಉಪಕರಣಗಳು, ಚರ್ಮ ಮತ್ತು ಪಾದರಕ್ಷೆಗಳು ಹಾಗೂ ಆಹಾರ ಸಂಸ್ಕರಣಾ ಕ್ಷೇತ್ರಗಳನ್ನು ಪ್ರಮುಖ ಕ್ಷೇತ್ರಗಳಾಗಿ ಗುರುತಿಸಲಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳನ್ನು ವೈವಿಧ್ಯಗೊಳಿಸುವ ಪ್ರಯತ್ನಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವರದಿಯು ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಲು ನೀತಿ ನಿರೂಪಕರು, ಸರ್ಕಾರ, ಕೈಗಾರಿಕಾ ವಲಯ ಮತ್ತು ಸಂಶೋಧಕರಿಗೆ ಉಪಯುಕ್ತ ಮಾರ್ಗದರ್ಶಿಯಾಗಲಿದೆ ಎಂದು ಅಶೋಕ್ ಕುಮಾರ್ ಲಹಿರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ಹಿರಿಯ ನಾಗರಿಕರ ರಾಷ್ಟೀಯ ಮಂಡಳಿಯ 5ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಮಂಡಳಿ ಚರ್ಚಿಸಲಿದೆ. ಈ ಚರ್ಚೆಗಳು ಅಂತರ ಸಚಿವಾಲಯದ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಹಿರಿಯ ನಾಗರಿಕರಿಗೆ ಘನತೆ, ಭದ್ರತೆ, ಭಾಗವಹಿಸುವಿಕೆ ಮತ್ತು ಯೋಗಕ್ಷೇಮದ ಜೀವನವನ್ನು ಖಾತ್ರಿಪಡಿಸುವ ಕಡೆಗೆ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುವ ನಿರೀಕ್ಷೆ ಇದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್ ಅವರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಹಾಗೂ ಅಪಾಯದಿಂದ ಪಾರಾಗಿದ್ದಾರೆ. ಬಾದಲ್ ಮತ್ತು ಅವರ ಪತ್ನಿ ಹರ್ಸಿಮ್ರತ್ ಕೌರ್ ನಿನ್ನೆ ನಾಂದೇಡ್ನ ಮುಗತ್ನಲ್ಲಿರುವ ಗುರುದ್ವಾರ ಮಾತಾ ಸಾಹಿಬ್ ದೇವಾಂಜಿ ಅವರನ್ನು ಭೇಟಿ ಮಾಡುತ್ತಿದ್ದಾಗ ವ್ಯಕ್ತಿಯೊಬ್ಬ ಬಾದಲ್ ಅವರನ್ನು ಚಾಕುವಿನಿಂದ ಇರಿದಿದ್ದಾನೆ. ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅವನನ್ನು ಬಂಧಿಸಿದರು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳನ್ನು ಗೆಲ್ಲುವ ಮೂಲಕ ಕೂಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತೀಯ ತಂಡ 13 ಚಿನ್ನ, 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳನ್ನು ಗೆದ್ದಿದೆ. 23 ವರ್ಷದೊಳಗಿನವರ ಹಾಗೂ ಹಿರಿಯರ ವಿಭಾಗಗಳಲ್ಲಿ ಭಾರತ ಈ ಸಾಧನೆ ಮಾಡಿದೆ. ಅಂತಿಮ ದಿನ ಹಿರಿಯರ ವಿಭಾಗದಲ್ಲಿ ಭಾರತ 6 ಸ್ಪರ್ಧೆಗಳ ಪೈಕಿ 5ರಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಪುರುಷರ ಸಾಬ್ರೆ, ಮಹಿಳೆಯರ ಸಾಬ್ರೆ, ಪುರುಷರ ಎಪಿ, ಮಹಿಳೆಯರ ಎಪಿ ಮತ್ತು ಮಹಿಳೆಯರ ಫೈಲ್ ವಿಭಾಗಗಳಲ್ಲಿ ಚಿನ್ನ ಹಾಗೂ ಪುರುಷರ ಫೈಲ್ನಲ್ಲಿ ಬೆಳ್ಳಿ ಪದಕ ಗಳಿಸಿದೆ. ಈ ಸಾಧನೆಯೊಂದಿಗೆ ಅತ್ಯುತ್ತಮ ಒಟ್ಟಾರೆ ಫಲಿತಾಂಶ ದಾಖಲಿಸಿದ ದೇಶಕ್ಕೆ ನೀಡಲಾಗುವ ವಿಲ್ಕಿನ್ಸನ್ ಸ್ವೋರ್ಡ್ ಟ್ರೋಫಿಯನ್ನು ಭಾರತ ಪಡೆದುಕೊಂಡಿದೆ. ಕಾಮನ್ವೆಲ್ತ್ ಒಟ್ಟಾರೆ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಭಾರತ ಮೊದಲ ಬಾರಿಗೆ ಗೆದ್ದಿರುವುದು ಭಾರತೀಯ ಫೆನ್ಸಿಂಗ್ ಕ್ರೀಡಾಪಟುಗಳ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಮೆಹ್ತಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ, ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
4: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
5: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
4: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
6: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
7: ಇದು ಆಕಾಶವಾಣಿ.
8: ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 7:45:40. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
9: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು, ರಾಮಕೃಷ್ಣ ನಗರ.
10: ಕಂಗಡ್ಸ್ ಕಣೆ, MBBS ಸೀಟ್ ಸಿಕ್ಕಿದ್ಯಂತೆ.
11: ಥ್ಯಾಂಕ್ ಯು.
10: ಅರೆ, ಖುಷಿಯಾಗಿರೋ ಬದಲು ಯಾಕೆ ಇಷ್ಟು ಬೇಜಾರಾಗಿದ್ಯಾ?
11: ಅಪ್ಪ ಮನೆ ಮಾಡ್ಕೊಡ್ತಾರಂತೆ, ನಾನೇ ಅಡಿಗೆ ಮಾಡ್ಕೋಬೇಕು. ಈ ಟೈಮ್ನಲ್ಲಿ ಗ್ಯಾಸ್ಗೆ ಏನ್ ಮಾಡೋದು?
10: ಅಯ್ಯೋ ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್ ನಲ್ಲಿ ಈಗ 10 kg ಸಿಲಿಂಡರ್ ಕನೆಕ್ಷನ್ ಸಿಗುತ್ತೆ.
12: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
8: ಕಾರ್ಯಕ್ರಮದ ಆರಂಭಕ್ಕೆ ಯಾರಿವನೋ ಚಿತ್ರಕ್ಕಾಗಿ ಜಿ ಉದಯ ಶಂಕರ್ ಅವರು ಬರೆದಿರುವ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮತ್ತೊಂದು ಗೀತೆ, ಸಾಹಿತ್ಯ ದೊಡ್ಡರಂಗೇಗೌಡ ಅವರದು. ಯಾವ ಹೂವು ಯಾರ ಮುಡಿಗೋ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಕೃಷ್ಣನಗರ.
1: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
2: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
1: ಅಯ್ಯೋ, ಖುಷಿ ಪಡೋ ವಿಷಯ ಅಲ್ವಾ?
2: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
1: ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
2: ಸದ್ಯ ಈಗ ಸಮಾಧಾನ ಆಯ್ತು.
3: ಲಿಟಲ್ ಗ್ಯಾಸ್ ಕಂಪನಿ, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.

ಉಷಾ ಚೇತನಕ್ಕಾಗಿ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ ಸಾಹಿತ್ಯಾಚಿ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಅವರಿಂದ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳು ಈ ಬೆಳಗ್ಗೆ 8:45. ಸಮಯ 8:00 ಇನ್ನು ಮುಂದೆ ಹಿಂದಿಯಲ್ಲಿ, ಆನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಮೇರಾ ಏಕ್ ಜಿದ್ದಿ ಪಡೋಸಿ ಹೈ, ಪೂರಿ ಕಾಲೋನಿ ನೇ ಸೋಲರ್ ಪ್ಯಾನಲ್ ಲಗವಾ ಲಿಯೇ ಹೈ, ಪರ್ ವೋ ಮಾನ್ನೆ ಕೋ ತಯಾರ್ ಹಿ ನಹೀ ಥಾ ಕಿ ಸಚ್ ಮೇ ಬಿಲ್ ಜೀರೋ ಆ ಸಕ್ತಾ ಹೈ. ಮೈನೇ ಕಹಾ ಬೇಟಾ, ನಾಮ ಹಿ ಹೈ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜಲಿ ಯೋಜನಾ. ಫಿರ್ ಏಕ್ ಏಕ್ ಕರ್ಕೆ ಸಬ್ಕಾ ಬಿಜಲಿ ಬಿಲ್ ಜೀರೋ ಆನೆ ಲಗಾ. ಸಬ್ ಬೋಲಾ ಅಬ್ ಲಗವಾ ಹಿ ಲೇತಾ ಹೂಂ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜಲಿ ಯೋಜನಾ. जुड़ने के लिए रजिस्टर करें pmsuryaghar.gov.in. हर घर सूर्य
2: घर. क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है. टेलीमानस के निशुल्क नंबर 1

0: ಆಕಾಶವಾಣಿ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್, ಈ ಕುರಿತು ವಿಶೇಷ ಸಂದರ್ಶನ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ, ಷರತ್ತುಗಳು ಅನ್ವಯ.
0: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ

0: ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು.
1: ನಮಸ್ಕಾರ ಕೇಳುಗರೆ, ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬಿಎಸ್ಎನ್ಎಲ್ ಭಾರತೀಯ ಸರ್ಕಾರಿ ಸ್ವಾಮ್ಯದ ದೂರ ಸಂಪರ್ಕ ಸೇವಾ ಪೂರೈಕೆದಾರ ಸಂಸ್ಥೆ. ಪ್ರಸ್ತುತ ಸಂವಹನ ಸಚಿವಾಲಯದ ದೂರ ಸಂಪರ್ಕ ಇಲಾಖೆಯ ಅಡಿಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಬಿಎಸ್ಎನ್ಎಲ್ ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಸಂವಹನ ಸೇವೆ ಒದಗಿಸುವ ಕಂಪನಿಯಾಗಿದೆ. ಮೊಬೈಲ್ ನೆಟ್ವರ್ಕ್, ಹೈಸ್ಪೀಡ್ ಇಂಟರ್ನೆಟ್, ಲ್ಯಾಂಡ್ಲೈನ್ ಹಾಗೂ ಫೈಬರ್ ಸಂಪರ್ಕ ಸೇವೆಗಳನ್ನು ಒದಗಿಸ್ತಾ ಇದೆ. 80th ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ತನ್ನ ಗ್ರಾಹಕರಿಗೆ ಕೊಡುಗೆಗಳನ್ನು ನೀಡ್ತಾ ಇದೆ. ಏನು, ಯಾವುದು, ಹೇಗೆ, ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ, ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ ಕೆ ಸುಕುಮಾರನ್. ನಮಸ್ಕಾರ ಸರ್.
2: ನಮಸ್ಕಾರ.
1: ಹಾಗೆ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು, ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ಈಗ ನಾವು 80th ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಈ ದಿನ ಬಿಎಸ್ಎನ್ಎಲ್ ಗೆ ಎಷ್ಟು ಮುಖ್ಯವಾಗುತ್ತೆ?
2: ಇಂಡಿಪೆಂಡೆನ್ಸ್ ಡೇ ಇಸ್ ಅನ್ ಒಕೇಶನ್ ಟು ರಿಮೆಂಬರ್ ಅವರ್ ನೇಷನ್ಸ್ ಜರ್ನಿ ಅಂಡ್ ಆಲ್ಸೋ ಟು ರಿನ್ಯೂ ಅವರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ನೇಷನ್ ಬಿಲ್ಡಿಂಗ್. ಫಾರ್ ಬಿಎಸ್ಎನ್ಎಲ್, ಕನೆಕ್ಟಿಂಗ್ ಇಂಡಿಯಾ ವಿಥೌಟ್ ಡಿಜಿಟಲ್ ಡಿವೈಡ್ ಈಸ್ ಇಟ್ ಸೆಲ್ಫ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ನೇಷನ್ ಬಿಲ್ಡಿಂಗ್. ಆನ್ ದಿಸ್ ಒಕೇಶನ್ ಬಿಎಸ್ಎನ್ಎಲ್ ಕರ್ನಾಟಕ ಈಸ್ ಆರ್ಗನೈಸಿಂಗ್ ಮೆಗಾ ಸಿಮ್ ಅಂಡ್ FTTH ಮೇಳಾಸ್, ಪ್ರೆಸ್ ಮೀಟ್ಸ್, ಮೀಡಿಯಾ ಇಂಟ್ರಾಕ್ಷನ್ಸ್ ಅಂಡ್ ಪ್ರಮೋಷನಲ್ ಆಕ್ಟಿವಿಟೀಸ್ ಅಕ್ರಾಸ್ ಕರ್ನಾಟಕ. ಅವರ್ ಒಬ್ಜೆಕ್ಟಿವ್ ಈಸ್ ಟು ಟೇಕ್ affordable and reliable telecom service closer to the people and contribute to a digitally connected Karnataka.
1: ಬಿಎಸ್ಎನ್ಎಲ್ ಕರ್ನಾಟಕದಾದ್ಯಂತ ಮೆಗಾ ಸಿಮ್ ಮತ್ತು FTTH ಮೇಳಗಳನ್ನ ಆಯೋಜಿಸ್ತಾ ಇದೆ ಅಂತ ಹೇಳಿದ್ರು. ಬಿ ವೆಂಕಟೇಶ್ವರಲು ಅವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಿಎಸ್ಎನ್ಎಲ್ ಮೊಬೈಲ್ ಸಿಮ್ ಹಾಗೂ FTTH ಸೇವೆಗಳು, ಇವು ಎರಡರ ಮೇಲೆ ಯಾಕೆ ಇಷ್ಟೊಂದು ಗಮನ ಹರಿಸ್ತಾ ಇದೆ?
3: ಆ ಕಸ್ಟಮರ್ಸ್ ಮೇಳದಲ್ಲಿ ನಮ್ಮ ಪ್ರಾಡಕ್ಟ್ಗಳು ಏನೇನಿದೆಯೋ, ಸರ್ವಿಸ್ಗಳು ಏನಿದೆಯೋ, ಯಾಕಂದ್ರೆ ಸ್ಪೆಷಲ್ ಆಫರ್ಸ್ ನಾವು ಕೊಡ್ತಾ ಇರ್ತೀವಿ. ಪ್ರತಿ ವರ್ಷದ ನಾವು ಸ್ಪೆಷಲ್ ಆಫರ್ಸ್ ಕೊಡ್ತಾ ಇರ್ತೀವಿ. ಅದರಲ್ಲಿ ಈ ವರ್ಷ FTTH ಪ್ಲಾನ್ಗಳಾಗಿ ಫ್ರೀ ಸಿಮ್ ಅಂತ ಒಂದು ಆಫರ್ ಕೊಡ್ತಾ ಇದೀವಿ. ಅದಕ್ಕೆ ನಾವು ಕಸ್ಟಮರ್ ಗ್ರಾಸ್ ರೂಟ್ ಲೆವೆಲ್ ತಗೊಂಡು ಹೋಗ್ಲಿಕ್ಕೆ, ಹೆಂಗೆ ಯೂಸ್ ಆಗತ್ತೆ ಅಂತ ಹೇಳಲಿಕ್ಕೆ ಅದಕ್ಕೆ ಈ ಮೆಗಾ ಮೇಳಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ.
1: ಈ BSNL ನ 4G ಸೇವೆಗಳ ವಿಸ್ತರಣೆ ಸಾಕಷ್ಟು ಗಮನ ಸೆಳೆದಿದೆ. ಈಗ ಕರ್ನಾಟಕದಲ್ಲಿ ಈ 4G ಸೇವೆಗಳ ಸದ್ಯದ ಸ್ಥಿತಿ ಹೇಗಿದೆ?
3: ಈ 4G ಸೇವಾ ಅಂತಗಳನ್ನ ನಾವು BSNL ಹೋಗೋದು ವರ್ಷದಿಂದ ನಾವು ಲಾಂಚ್ ಮಾಡಿದೀವಿ. ಈ 4G ಸೇವೆಗಳು ಏನಂದ್ರೆ ನಮ್ಮ ಸ್ವದೇಶಿ ಜ್ಞಾನದಿಂದ ಮಾಡಿರೋದು ಟೆಕ್ನಾಲಜಿ. ಇದು ಏನಂದ್ರೆ ಆಕ್ಸೆಸ್ ನೆಟ್ವರ್ಕ್ ಇಂದ ಕೋರ್ ನೆಟ್ವರ್ಕ್, ನಮ್ಮ ಸ್ವದೇಶಿ ಪರಿಜ್ಞಾನದಿಂದ ಮಾಡಿರೋದು ನೆಟ್ವರ್ಕ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಪ್ರಪಂಚದಲ್ಲಿ ನಾವು 5ನೇ ದೇಶ ಆಗಿದೀವಿ ನಾವು ಇಂಥ ಟೆಕ್ನಾಲಜಿ ಇರೋದು. ನಮ್ಮ ಕರ್ನಾಟಕದಲ್ಲಿನೂ ಈಗ 4,654 ಜಾಗಗಳಲ್ಲಿ ನಾವು 4G ಟೆಕ್ನಾಲಜಿ ಸರ್ವಿಸ್ ಸೇವೆಗಳು ಕೊಡ್ತಾ ಇದೀವಿ. ಅದರಿಂದ ತುಂಬಾ ಡಾಟಾನೂ ಇಂಪ್ರೂವ್ ಆಗ್ತಾ ಇದೆ, ಕಸ್ಟಮರ್ಗಳು ತುಂಬಾ ಖುಷಿಯಾಗಿದ್ದಾರೆ. ಈಗೂ ನಮ್ಮ ಗೌರ್ಮೆಂಟ್ ಏನಾಗುತ್ತೆ ಅಂದ್ರೆ ಇನ್ನೂ ಅದು ಎಕ್ಸ್ಪೆಂಡ್ ಮಾಡ್ಲಿಕ್ಕೆ, ಇನ್ನೂ ಜಾಸ್ತಿ ಇಕ್ವಿಪ್ಮೆಂಟ್ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಕವರೇಜ್ ಕೊಡ್ಲಿಕ್ಕೆ.
1: ಸುಕುಮಾರ್ ಸರ್, ಈ ಹೊಸ ಟವರ್ಗಳಿಗಾಗಿ ರಾಜ್ಯ ಸರ್ಕಾರ BSNL ಗೆ ಜಾಗವನ್ನ ನೀಡ್ತಾ ಇದೆ, ಸರ್ಕಾರದ ಬೆಂಬಲ ಎಷ್ಟು ಪ್ರಮುಖವಾಗಿದೆ?
2: Well, the support of state government has been very important and received the excellent support from various departments of state government for allotment of forest land, revenue land, for the erection of towers and deployment of 4G technology. Such cooperation helps BSNL establish infrastructure faster, particularly in rural and uncovered areas, and thereby accelerated the expansion of mobile connectivity.
1: ಇನ್ನು ಈ ಭಾರತ್ ನೆಟ್, ಈ ವಿಷಯಕ್ಕೆ ಬರೋಣ. ಗ್ರಾಮೀಣ ಕರ್ನಾಟಕಕ್ಕೆ ಭಾರತ್ ನೆಟ್ ಎಷ್ಟು ಮುಖ್ಯ, ಹಾಗೇನೆ ಈ ಅಮೆಂಡೆಡ್ ಭಾರತ್ ನೆಟ್ ಕಾರ್ಯಕ್ರಮ ಹೇಗೆ ಕರ್ನಾಟಕದಲ್ಲಿ ಪ್ರಗತಿಯನ್ನು ಕಾಣುತ್ತಿದೆ?
3: ಹೌದು ಮೇಡಮ್, ಇದು ಭಾರತ್ ನೆಟ್ ಅಂತ ಪ್ರೋಗ್ರಾಮ್, ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರೋ ಪ್ರಾಜೆಕ್ಟ್. ಅದರಲ್ಲಿ ಏನಂದ್ರೆ ನಮ್ಮ ರೂರಲ್ ಏರಿಯಾದಲ್ಲಿ ಇರೋದು, ಹಳ್ಳಿಗಳಲ್ಲಿರೋದು ಜನಗಳಿಗೆ, ಎಲ್ಲ ಗ್ರಾಹಕರು ಎಲ್ಲರಿಗೂ ಬ್ರಾಡ್ಬ್ಯಾಂಡ್ ಸರ್ ಸೇವೆಗಳು ಕೊಡಬೇಕಂತ ಈ ಮುಖ್ಯ ಉದ್ದೇಶ ಆಗಿರೋದು ಪ್ರಾಜೆಕ್ಟ್. ಇದು ಈ ಪ್ರಾಜೆಕ್ಟ್ 2 ಫೇಸ್ ಅಲ್ಲಿ ಇಂಪ್ಲಿಮೆಂಟ್ ಆಯಿತು. ಫಸ್ಟ್ ಫೇಸ್ ಅಲ್ಲಿ ಭಾರತ್ ನೆಟ್ 1 ಅಂತ ಫೇಸ್ ಆಗಿರೋದು, ಕೆಲವು ಹಳ್ಳಿಗಳಲ್ಲಿ ನಾವು ಫೈಬರ್ ಹಾಕ್ಬಿಟ್ಟು ಅದಕ್ಕೆ ಸರ್ವಿಸ್ ಕೊಟ್ಟಾಯಿತು. ಈಗ ರೀಸೆಂಟ್ ಆಗಿ ಅಮೆಂಡೆಡ್ ಭಾರತ್ ನೆಟ್ ಅಂತ ಅದು ಅಪ್ಗ್ರೇಡೇಷನ್ ಪ್ರಾಜೆಕ್ಟ್ ಬಂದಿರೋದು. ಅದರದಲ್ಲಿ ಏನಂದ್ರೆ ಇನ್ನೂ ಅಪ್ಗ್ರೇಡ್ ಆಗಿರೋದು ನ್ಯೂ ಟೆಕ್ನಾಲಜಿ, ಅಂದ್ರೆ IP MPLS ಬೇಸ್ಡ್ ಫೈಬರ್ ಹಾಕ್ಬಿಟ್ಟು ಹೈ ಬ್ಯಾಂಡ್ ವಿಡ್ತ್ ಸರ್ಕ್ಯೂಟ್ಸ್ ಎಲ್ಲ ಕೊಟ್ಟುಬಿಟ್ಟು ಅಂಡ್ 76,000 ಹಳ್ಳಿಗಳಿಗೆ ನಾವು ಕವರ್ ಮಾಡ್ಲಿಕ್ಕೆ ಬ್ರಾಡ್ಬ್ಯಾಂಡ್ ಸರ್ವಿಸ್ ಕೊಡಬೇಕಂತ. ಈ ಬ್ರಾಡ್ಬ್ಯಾಂಡ್ ಸರ್ವಿಸ್ ಅಂದ್ರೆ ಏನಾಗತ್ತಂದ್ರೆ ಹಳ್ಳಿ ಜನಗಳವ್ರು ಎಲ್ಲರೂ, ಗ್ರಾಹಕರು ಎಲ್ಲರೂ, ಇ ಗವರ್ನೆನ್ಸ್ ಆಗಲಿ, ಹೆಲ್ತ್ ಆಗಲಿ, ಎಜುಕೇಶನ್ ಇಶ್ಯೂಗಳಾಗಲಿ, ಎಂಪ್ಲಾಯ್

0: ಇಂಟು ನ್ಯೂಸ್ ಆಗಲಿ ಎಲ್ಲನೂ ಅವರು ತಿಳ್ಕೊಳ್ಳಿಕ್ಕೆ ತುಂಬ ಯೂಸ್ ಆಗುತ್ತೆ. ಅದರಿಂದ ಈ ಗ್ರಾಸ್ ರೂಟ್ ಲೆವೆಲ್ ಹಳ್ಳಿಗಳಲ್ಲಿ ಕೊಡಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾದ ಆಬ್ಜೆಕ್ಟಿವ್ದಲ್ಲಿ DBN ಪ್ರಾಜೆಕ್ಟ್ ಅಂತ ಭಾರತ ಡಿಜಿಟಲ್ ಭಾರತ ನಿಧಿ ಅಂತ ಅಂದು ಅದರಿಂದ ಕ್ಯಾಪಿಟಲ್ ಸಪೋರ್ಟ್ ತೊಗೊಂಡ್ಬಿಟ್ಟು ಅದರಿಂದ ಸ್ಪಾನ್ಸರ್ ಮಾಡಿರೋದು ಈ ಪ್ರಾಜೆಕ್ಟ್ ಇಂದ ಎಲ್ಲ ಸ್ಟೇಟ್ಗಳಲ್ಲಿ ಮಾಡ್ತಾ ಇದ್ವಿ. ಸೊ ಅದರಿಂದ ನಮ್ಮ ಕರ್ನಾಟಕದಲ್ಲಿ 176 ಬ್ಲಾಕ್ಸಲ್ಲಿ ನಾವೆಲ್ಲ ಸರ್ವಿಸ್ಗಳು ಕೊಡ್ತಾ ಇದ್ದೀವಿ. ಆ್ಯಂಡ್ 26,000 ಹಳ್ಳಿಗಳಲ್ಲಿ ನಾವು ಈ ಸರ್ವಿಸ್ ಎಕ್ಸ್ಪಾಂಡ್ ಮಾಡೋಕ್ಕೆ ಉದ್ದೇಶ ನಡೀತಾ ಇದೆ. ಈಗ ಅದಕ್ಕೆ ಆ ಪ್ರಾಜೆಕ್ಟಿಂದ 2,300 kilometers OFC ಫೈಬರ್ ಲೇಯಿಂಗ್ನು ಕೆಲಸಗಳು ನಡೀತಾ ಇದೆ. ಅದು ಆಗಿದ್ರೆ ನಮ್ಮ ರೂರಲ್ ಏರಿಯಾದ ಜನಗಳ ಎಲ್ಲರಿಗೂ ಹೈ ಸ್ಪೀಡ್ ಬ್ಯಾಂಡ್ ವಿಡ್ತ್ ಸಿಕ್ಕುತ್ತೆ ಅಂತ ಮುಖ್ಯ ಉದ್ದೇಶ.
1: ಅಂತೂ ತುಂಬಾ ಪ್ರಗತಿಯಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ. ಇನ್ನು BSNL ಉದ್ಯಮಿ ಹೀಗಂದ್ರೆ ಏನು? ಹಾಗೇನೆ ಸ್ಥಳೀಯ ಗ್ರಾಮೀಣ ಉದ್ಯಮಿಗಳು ಬ್ರಾಡ್ಬ್ಯಾಂಡ್ ವಿಸ್ತರಣೆಗೆ ಹೇಗೆ ತಮ್ಮ ಕೊಡುಗೆ ನೀಡಬಹುದು?
0: ನಮ್ಮ ರೂರಲ್ ಏರಿಯಾದಲ್ಲಿ ಈ ಹೈ ಸ್ಪೀಡ್ ಬ್ರಾಂಡ್ ವಿಡ್ತ್ ಕನೆಕ್ಷನ್ಸ್ ಕೊಡಬೇಕಂದ್ರೆ ನಮ್ಮ ಲೋಕಲ್ ಎಂಟರ್ಪ್ರೈನರ್ಸ್ ಬೇಕು. ನಾವು ಔಟ್ಸೋರ್ಸಿಂಗ್ ಮಾಡಲ್ ತರ ಅದು ಅಂದ್ರೆ ಲೋಕಲ್ ಅಲ್ಲಿ ಇರೋದು ಜನಗಳನ್ನೇ ಓದಿರೋದು ಹುಡುಗರು ಆಗಲಿ ಡಿಪ್ಲೊಮಾ ಹುಡುಗರು ಆಗಲಿ ಎಂಟರ್ಪ್ರೈನರ್ಸ್ ಹೊಸ ಹೊಸ ಎಂಟರ್ಪ್ರೈನರ್ಸ್ ಎನ್ಕರೇಜ್ ಮಾಡಲಿಕ್ಕೆ ಈ ಭಾರತೀಯ ಉದ್ಯಮ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡಿದ್ರು. ಅದೇನೆಂದ್ರೆ ಅವ್ರಿಗೆ ಫ್ರಾಂಚೈಸಿಪ್ ಅವ್ರಿಗೆ ಕೊಡ್ತೀವಿ ನಾವು. ಅವರೇ ಹೋಗಿಬಿಟ್ಟು ಹಳ್ಳಿಗಳಲ್ಲಿ ಪ್ರಮೋಟ್ ಮಾಡಿ ಈ BSNL ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಪ್ರಮೋಟ್ ಮಾಡಿ ಅವರು ಸೇಲ್ ಮಾಡ್ತಾರೆ. ಅವ್ರ ಸೇಲ್ ಮಾಡಿದಕ್ಕೆ ಅವ್ರಿಗೆ ಫ್ರಾಂಚೈಸಿ ಮಾಡಲಲ್ಲೇ ಮಾಡಿದಕ್ಕೆ ಅವ್ರಿಗೆ ಕಮಿಷನ್ ಬರ್ತದೆ. ಆ್ಯಂಡ್ ಈ ಉದ್ಯಮಿ ಈ DBN ಪ್ರಾಜೆಕ್ಟ್ ಇಂದ ಅವ್ರಿಗೆ ಕೆಲವು ಕ್ಯಾಪಿಟಲ್ ರೀಎಂಬರ್ಸ್ಮೆಂಟ್ನು ಬರ್ತದೆ. ಅವ್ರು ಏನೇನು ಖರ್ಚು ಮಾಡ್ತಾರೆ ಅದಕ್ಕೆ ಅದು ರೀಎಂಬರ್ಸ್ಮೆಂಟ್ ಕೊಟ್ಟು ಅವ್ರಿಗೆ ಕಮಿಷನ್ ಕೊಡ್ತಾರೆ. ಮುಖ್ಯ ಉದ್ದೇಶ ಏನಂದ್ರೆ ಹಳ್ಳಿಗಳಲ್ಲಿ ರೂರಲ್ ಏರಿಯಾದ ಜನಗಳಿಗೆ ಹೊಸ ಎಂಟರ್ಪ್ರಿನರ್ಸ್ ಎಲ್ಲ ಎನ್ಕರೇಜ್ ಮಾಡಿ ಈ ನೆಟ್ವರ್ಕ್ನ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಮುಖ್ಯ ಉದ್ದೇಶ.
1: ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡೋದ್ರ ಜೊತೆಗೆ ನಮ್ಮ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ಇನ್ನು ಈ 80th ಸ್ವಾತಂತ್ರ್ಯೋತ್ಸವದ ಈ ವಿಶೇಷ ಸಂದರ್ಭದಲ್ಲಿ BSNL ಹಲವು ಹೆಚ್ಚುವರಿ ಡಿಜಿಟಲ್ ಮತ್ತು ಮನೋರಂಜನಾ ಸೇವೆಗಳನ್ನ ಎತ್ತಿ ತೋರಿಸ್ತಾ ಇದೆ. ನಮ್ಮ ಕೇಳುಗರಿಗೆ ಇವುಗಳ ಬಗ್ಗೆ ಇನ್ನಷ್ಟು ವಿವರಣೆ ನೀಡಬಹುದಾ?
0: ಹೌದು ಮೇಡಮ್, 80th ವರ್ಷದ ಸ್ವಾತಂತ್ರ್ಯ ದಿನೋತ್ಸವವಾಗಿ ನಮ್ಮ BSNL ಕೆಲವು ಕಾಣಿಕೆಗಳು ನಾವು ತಂದಿದೀವಿ ನಮ್ಮ ಗ್ರಾಹಕರ ಬಗ್ಗೆ. ಮೊದಲಾಗಿ ಏನಾಗಿದೆ ಅಂದ್ರೆ ಒಂದು FTTH ಪ್ಲಾನ್ ಅಂತ ಒಂದು ತಂದಿದೀವಿ, 111 ಪ್ಲಾನ್ ಅಂತ. ಅದು ಮುಂಚೆ 111 ಅಂತ ಇತ್ತು. ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು 111 ಪ್ಲಾನ್ ಅಂತ ತಂದಿದೀವಿ. ತುಂಬಾ ಯೂಸ್ ಆಗಿರೋದು ಪ್ಲಾನು. ನಮ್ಮ ಗ್ರಾಹಕರುಗಳಲ್ಲಿ ಏನಂದ್ರೆ 200 Mbps ಸ್ಪೀಡ್ ಅಲ್ಲಿ ಕೊಡ್ತೀವಿ ನಾವು, ಸೂಪರ್ ಸ್ಪೀಡ್ ಅಂತ. ಅದು ನಮ್ಮ ನೆಟ್ವರ್ಕ್ ಅಲ್ಲಿ ಅವರು 5000 GB ವರೆಗೂ ಡೌನ್ಲೋಡ್ ಮಾಡ್ಕೋಬಹುದು. ಅವರು ಆ ಪ್ಲಾನ್ ಎನ್ರೋಲ್ ಮಾಡ್ಕೊಂಡಿದ್ರೆ 25 OTT ಚಾನಲ್ಸ್ TV ಚಾನಲ್ಗಳು ಅದರಲ್ಲಿ ಇನ್ಬಿಲ್ಟ್ ಆಗಿದೆ. ಸೊ ಅದರಿಂದ ಇದು ತುಂಬಾ ಯೂಸ್ ಆಗೋದು ಪ್ಲಾನು. ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಅದು ಆಲ್ರೆಡಿ ನಡೀತಾ ಇದೆ. ನಮ್ಮ ಗ್ರಾಹಕರೆಲ್ಲರಿಗೂ ನಾನು ಕೋರೋದು ಏನಂದ್ರೆ ನೀವು ಬೇರೆ ಬೇರೆದೇ ಪ್ಲಾನ್ ನೋಡಿರ್ಬೋದು, ಈ ಪ್ಲಾನು ನೋಡಿ ಹೆಂಗೆ ಚೆನ್ನಾಗುತ್ತೋ ನೋಡಿ. ಅದು ಹೈ ಸ್ಪೀಡ್ 200 Mbps ಸ್ಪೀಡ್ ಕೊಡ್ತಾ ಇದೀವಿ. ಅದು ಬಿಟ್ಟು ಇನ್ನೊಂದು ಫ್ರೀ ಸಿಮ್ ಅಂತ ಒಂದು ಫ್ರೀಡಮ್ ಸಿಮ್ ಅಂತ ಒಂದು ಕೊಡ್ತಾ ಇದೀವಿ ಮೇಡಮ್. ಅದು ಮುಂಚೆ ನಾವು ಒಂದು ಸಿಮ್ ಕೊಡಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಇರ್ತದೆ. ಈಗ ಕಾಸ್ಟ್ ಎಲ್ಲ ತೆಗೆದುಬಿಟ್ಟು ಫ್ರೀ ಸಿಮ್ ಅಂದ್ರೆ 1 rupeeಗೆ ನಾವು ಒಂದು ಸಿಮ್ ಕೊಡ್ತೀವಿ, 1 rupee ಸಿಮ್. 24 ಅದು ವ್ಯಾಲಿಡಿಟಿ ಇರ್ತದೆ ಒಂದು ಫ್ರೀ ಸಿಮ್. ಅವ್ರು ಕೊಡೋದು ಓನ್ಲಿ 1 rupee ಕೊಟ್ಟರೆ ಸಾಕು ನಮಗೆ. ಅವ್ರು ನಾವು ಸಿಮ್ ಕೊಡ್ತೀವಿ, ಅವ್ರ ಅಪ್ಲಿಕೇಶನ್ ಅದು ಕ್ಯಾಪ್ ಕೊಡಬೇಕು. ಅದು ಮಾಡಿದರೆ ಅವರು 24 ಅವ್ರು ಯೂಸ್ ಮಾಡ್ಕೋಬಹುದು. ಎಷ್ಟಂದ್ರೆ ಅವರು 1 GB ಪರ್ ಡೇ ಅವರು ಡೈಲಿ ಡೌನ್ಲೋಡ್ ಮಾಡ್ಕೋಬಹುದು. ಹಂಗೇನೆ ಅವರು 100 SMS ಯೂಸ್ ಮಾಡ್ಕೋಬಹುದು. ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ನೀವು ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಎಷ್ಟು ಡೈಲಿ ನೀವು ಎಷ್ಟು ವಾಯ್ಸ್ ಕಾಲ್ಸ್ ಮಾಡ್ಕೋಬಹುದು. ಅದು ಒಂದು. ಆಮೇಲೆ ಇನ್ನೊಂದಿಂದ ಸ್ಯಾಟಲೈಟ್ ಟೆಲಿಫೋನ್ ಸರ್ವಿಸ್ ಅಂತ ಒಂದು ಹೊಸದು ನಮ್ಮ BSNL ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಮುಂಚೆ ಒಂದು ಕಾರ್ಪೊರೇಟ್ ಕಂಪನೀಸ್ ಇತ್ತು, ನಾವು ಈಗ ಇಂಡಿವಿಜುವಲ್ ಕಸ್ಟಮರ್ಸ್ಗೂ ಇದೆ. ಅಂದ್ರೆ ರಿಮೋಟ್ ಏರಿಯಾದಲ್ಲಿ ಗ್ರಾಹಕರಿಗೆ ಇಲ್ಲಿ ತುಂಬಾ ಇನ್ಆಕ್ಸೆಸಿಬಲ್ ಏರಿಯಾದಲ್ಲಿ ಇರ್ತಾರಲ್ಲ ಅವ್ರ ಕಂಪನಿಗಳ ಮಲ್ನಾಡು ಕಾಡ ಅಂತ ಜನಗಳಿಗೆ ಅಂಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು, ಯಾಕಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿಗಳು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಇಂಥ ಸರ್ವಿಸ್ ಸ್ಯಾಟಲೈಟ್ ಸರ್ವಿಸ್ ಯೂಸ್ ಆಗುತ್ತೆ. ಈಗ ಇಂಡಿವಿಜುವಲ್ ಕಸ್ಟಮರ್ಸ್ ದೋಸ್ ಆರ್ ಅಫೋರ್ಡಬಲ್, ಇಟ್ ಇಸ್ ವೆರಿ ಗುಡ್ ಸರ್ವಿಸ್, ಎಮರ್ಜೆನ್ಸಿಲಿ ಯೂಸ್ ಆಗುತ್ತೆ. ಅಂತ ಸರ್ವಿಸ್ನು ನಾವು ಲಾಂಚ್ ಮಾಡಿದೀವಿ, ಅದನ್ನು ನಡೀತಾ ಇದೆ. ಆಮೇಲೆ ಇನ್ನೊಂದು PV 2399 ಅಂತ ಒಂದು ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಡೈಲಿ 2 GB ತರ ಅವರು ಡೌನ್ಲೋಡ್ ಮಾಡ್ಕೋಬಹುದು, 100 SMS ಮಾಡ್ಕೋಬಹುದು, ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್, 365 days ವ್ಯಾಲಿಡ್ ಇರ್ತವೆ. 1 ವರ್ಷಕ್ಕೆ ವ್ಯಾಲಿಡಿಟಿ ಕೊಟ್ಟಿದೀವಿ ನಾವು ಅದಕ್ಕೆ. ಅಂದ ಆಮೇಲೆ ಅನದರ್ ಅಡಿಷನಲ್ 47 days ವ್ಯಾಲಿಡಿಟಿ ಸಿಕ್ಕತ್ತ.
1: 365 ದಿನಗಳ ನಂತರ 47 ದಿನಗಳು ಹೆಚ್ಚುವರಿಯಾಗಿ ಅವರು ಯೂಸ್ ಮಾಡಬಹುದು.
0: ಈ ಪ್ಲಾನ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್, ಅದು ಅಂದ್ರೆ September 12 ವರ್ಕ್ ಇದೆ. ಸೊ ನಮ್ಮ ಗ್ರಾಹಕರಿಗೆ ನಾನು ಕೇಳೋದೇನಂದ್ರೆ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆ ಪ್ಲಾನ್ಗಳಿದೆ BSNL ಇಂದ, ಹೈ ಸ್ಪೀಡ್ ಪ್ಲಾನ್ಸ್, ಬ್ರಾಡ್ಬ್ಯಾಂಡ್ ಪ್ಲಾನ್ಸ್, ಮೊಬೈಲ್ ಪ್ಲಾನ್ಸ್ ಎಲ್ಲ ಇದೆ. ನಿಮ್ಗೆ ಏನ್ ಬೇಕು ಎಲ್ಲ ಇದೆ. ಈ ಸ್ವಾತಂತ್ರ್ಯ ದಿನ ಸಂದರ್ಭವಾಗಿ ಯುಟಿಲೈಸ್ ಮಾಡ್ಕೋಬೇಕಂತ ಕೇಳ್ತಾ ಇದ್ದೇನೆ.
1: ಕೇಳಿದ್ರಲ್ಲ ಕೇಳಿದರೆ, 1 rupeeಗೆ 1 SIM, ಅದು ಫ್ರೀಡಮ್ ಸಿಮ್. ಸೊ ಈ ಆಫರ್, ಹಾಗೇನೆ PV 2399 ಈ ಆಫರ್ ಮುಂದಿನ ತಿಂಗಳು 12 ತಾರೀಕಿನವರೆಗೆ ಮಾತ್ರ. ಸೊ ಹಾಗಾಗಿ ಇಂಥ ಒಂದು ಕೊಡುಗೆಯನ್ನ ನೀವು ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಬಿಎಸ್ಎನ್ಎಲ್ ಸ್ಯಾಟಲೈಟ್ ಫೋನ್ ಸೇವೆಗಳನ್ನ ಸಹ ನೀವು ಪರಿಚಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಈ ಸ್ಯಾಟಲೈಟ್ ಸಂಪರ್ಕ ಯಾಕೆ ಮುಖ್ಯ ಅಂತ ಅನ್ಸುತ್ತೆ?
0: ಇನ್ಆಕ್ಸೆಸಿಬಲ್ ಏರಿಯಾಗಳಿರ್ತದೆ, ಅಲ್ಲಿ ಜನಗಳಿರ್ತಾರೆ, ಅವ್ರಿಗೂ ಕಮ್ಯುನಿಕೇಷನ್ ಬೇಕು. ಅದಕ್ಕೇನೆಂದರೆ ಈಗ ನಾವು ನಾರ್ಮಲ್ ಟೆರಿಸ್ಟೇರಿಯಲ್ ಅಂತ ಹೇಳ್ತೀವಿ, ನಾವು ಲ್ಯಾಂಡ್ ಲೈನ್ ಅಂತ ಕೊಡಬೇಕಂದ್ರೆ ಕಮ್ಯುನಿಕೇಷನ್ ಇರಲ್ಲ. ಅವ್ರಿಗೆ ಇಂಪಾರ್ಟೆಂಟ್ ಕಂಡೀಷನ್ಸಲ್ಲಿ, ಹೆಲ್ತ್ ಇಶ್ಯೂಸ್ ಆಗಲಿ ಆ್ಯಂಡ್ ಕೆಲವು ಇಂಪಾರ್ಟೆಂಟ್ ಸಿಚುವೇಷನ್ಸಲ್ಲಿ ಅವ್ರಿಗೆ ಕಮ್ಯುನಿಕೇಷನ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಸ್ಯಾಟಲೈಟ್ ಕಮ್ಯುನಿಕೇಷನ್ ಏನಾಗುತ್ತಂದರೆ ಮೇಲೆ ಸ್ಯಾಟಲೈಟ್ ಕಡೆಯಿಂದ ಕಮ್ಯುನಿಕೇಟ್ ಆಗೋದ್ರಿಂದ ಅವ್ರಿಗೆ 24 hours ಎಲ್ಲಿದ್ರು ಎಂಥ ಏರಿಯಾದಲ್ಲಿದ್ದರೂ, ಸಪೋಸ್ ಸಮುದ್ರದಲ್ಲಿ ಇರೋದವ್ರಿಗೂ ಆ್ಯಂಡ್ ಕಾಡುಗಳಲ್ಲಿರೋದವ್ರಿಗೂ ಆ್ಯಂಡ್ ಮೇಯ್ನ್ ಆಗಿ ನಮ್ಮ ನ್ಯಾಚುರಲ್ ಡಿಸಾಸ್ಟರ್ ಆಗುವಾಗ ನಮ್ಮ ಡಿಪಾರ್ಟ್ಮೆಂಟ್ಗಳಿದ್ರಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಾಗಲಿ ಆ್ಯಂಡ್ ವಾಲಂಟರಿ ಡಿಪಾರ್ಟ್ಮೆಂಟ್ಸ್ ಆಗಲಿ, ಅವ್ರಿಗೆಲ್ಲರಿಗೂ ಇದು ತುಂಬ ಯೂಸ್ ಆಗುತ್ತೆ. ಅದು ಎಮರ್ಜೆನ್ಸಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಆ್ಯಂಡ್ ಟು ಅರೇಂಜ್ ದ ರಿಸೋರ್ಸಸ್ ಅನ್ನು ಇನ್ ಟೈಮ್ ಟು ಸೇವ್ ದ ಪೀಪಲ್.
1: ಸೊ ಹಾಗಾಗಿ ಇದಕ್ಕೆ ಹೆಚ್ಚು ಗಮನವನ್ನು ಹರಿಸ್ತಾ ಇದೆ ಬಿಎಸ್ಎನ್ಎಲ್.
0: ಇದು ಮುಂಚೆ ಏನಂದ್ರೆ ಸ್ವಲ್ಪ ತುಂಬಾ ಕಾಸ್ಟ್ಲಿ ಆಗಿತ್ತು, ಈಗ ಬಿಎಸ್ಎನ್ಎಲ್ ನಾವು ಮಾಡಿರೋದು ಸರ್ವಿಸ್ ಇಂದ ಈಗ ರೇಟ್ಸ್ ಎಲ್ಲ ತುಂಬಾ ಕಡಿಮೆ ಆಗಿಬಿಟ್ಟು ವೆರಿ ರೀಸನಬಲ್ ಪ್ರೈಸ್ ಎಲ್ಲ ಬಂದಿದ್ದರಿಂದ ಅದು ಎಲ್ಲರೂ ಈಗ ಪ್ರೈವೇಟ್ ಇಂಡಿವಿಜುವಲ್ ಕಸ್ಟಮರ್ಸ್ ಯೂಸ್ ಮಾಡ್ಕೋಬಹುದು.
1: ಈ 80th ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಯಾವ ಸಂದೇಶವನ್ನ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸುಕುಮಾರನ್ ಸರ್?
2: ಮೈ ಮೆಸೇಜ್ ಟು ದ ಪೀಪಲ್ ಆಫ್ ಕರ್ನಾಟಕ ಇಸ್ ದಟ್ ಬಿಎಸ್ಎನ್ಎಲ್ ಇಸ್ ಕಮಿಟೆಡ್ ಟು ಕನೆಕ್ಟಿಂಗ್ ಕರ್ನಾಟಕ ಅಂಡ್ ಕನೆಕ್ಟಿಂಗ್ ಇಂಡಿಯಾ ಥ್ರೂ ಅವರ್ 4G ಭಾರತ್ ನೆಟ್, ಅಮೆಂಡೆಡ್ ಭಾರತ್ ನೆಟ್, FTTH, ಬಿಎಸ್ಎನ್ಎಲ್ ಉದ್ಯಮಿ ಅಂಡ್ ಅದರ್ ಡಿಜಿಟಲ್ ಸರ್ವಿಸಸ್. ವಿ ಆರ್ ವರ್ಕಿಂಗ್ ಟು ಎನ್ಶೂರ್ ದಟ್ ದ ಬೆನಿಫಿಟ್ ಆಫ್ ಕನೆಕ್ಟಿವಿಟಿ ರೀಚ್ ಎವ್ರಿ ಸಿಟಿಸನ್ ಅಂಡ್ ಎವ್ರಿ ವಿಲೇಜ್. ಐ ಇನ್ವೈಟ್ ದ ಪೀಪಲ್ ಆಫ್ ಕರ್ನಾಟಕ ಟು ಪಾರ್ಟಿಸಿಪೇಟ್ ಇನ್ ಅವರ್ ಮೆಗಾ ಸಿಮ್ ಅಂಡ್ FTTH ಮೇಳಾಸ್ ಅಂಡ್ ಎಕ್ಸ್ಪ್ಲೋರ್ ಬಿಎಸ್ಎನ್ಎಲ್ ಸರ್ವಿಸ್ ಅಂಡ್ ಮೇಕ್ ಯೂಸ್ ಆಫ್ ದಿ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಆಫರ್ಸ್. ಟುಗೆದರ್ ವಿ ಕ್ಯಾನ್ ಬಿಲ್ಡ್ ಎ ಡಿಜಿಟಲಿ ಕನೆಕ್ಟೆಡ್ ಕರ್ನಾಟಕ.
1: ಕೇಳಿದ್ರಲ್ಲ ಕೇಳುಗರೆ, ಬಿಎಸ್ಎನ್ಎಲ್ ತನ್ನ ಬಳಕೆದಾರರಿಗೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ರೀಚಾರ್ಜ್ ಯೋಜನೆಗಳನ್ನು ನೀಡ್ತಾ ಇದೆ. ಇನ್ನಷ್ಟು ವಿಶೇಷ ಕೊಡುಗೆಗಳಿಂದ ಜನರಿಗೆ ಹತ್ತಿರವಾಗ್ತಾ ಇದೆ ಬಿಎಸ್ಎನ್ಎಲ್. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕಾಗಿ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಅವರಿಗೆ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಗ್ರಾಹಕರ ಎಲ್ಲರಿಗೂ ಈ 80th ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಬಿಎಸ್ಎನ್ಎಲ್.
2: ಐ ಆಲ್ಸೋ ವಿಶ್ ಆಲ್ ದ ಸಿಟಿಸನ್ ಆಫ್ ಕರ್ನಾಟಕ ಎ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.
1: ಕೇಳಿದ್ರೆ ನಿಮ್ಮೆಲ್ಲರಿಗೂ 80th ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ.
3: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
4: Enjoy 200 Mbps high-speed internet, a massive 5,000 GB of data, and save 88 rupees every month.
3: This Independence Day, connect to freedom with BSNL FTTH.
4: BSNL, connecting India.
3: Terms and conditions apply.
5: 80th ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತಾಗಿ ವಿಶೇಷ ಸಂದರ್ಶನ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು.
6: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 rupee ಕೊಡಿ, ಫ್ರೀಡಂ ಪಡೀರಿ. ಬಿಎಸ್ಎನ್ಎಲ್ 1 rupee ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
7: ಕೇವಲ 1 rupeeಗೆ ಇಷ್ಟೆಲ್ಲ?
6: 1 rupeeಗೆ ಬಿಎಸ್ಎನ್ಎಲ್ ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್, ಕನೆಕ್ಟಿಂಗ್ ಇಂಡಿಯಾ.
8: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
5: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
9: ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
10: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
11: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
10: ಅಯ್ಯೋ, ಖುಷಿ ಪಡೋ ವಿಷಯ ಅಲ್ವಾ?
11: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
10: ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
11: ಸದ್ಯ ಈಗ ಸಮಾಧಾನ ಆಯ್ತು.
12: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
9: ದೀಪ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ಸಾಹಿತ್ಯ ದೊಡ್ಡರಂಗೇಗೌಡ ಅವರದು, ವಿಜಯ ಭಾಸ್ಕರ್ ಅವರಿಂದ ಸಂಗೀತ ನಿರ್ದೇಶನ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳು ಈ ಬೆಳಗ್ಗೆ 9:35 ವೇಳೆ ಸರಿಯಾಗಿ 9:00 ಆಕಾಶವಾಣಿ ಮೈಸೂರು.
1: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ.

ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ರಾಮನಾಥ ಶಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು

0: ఎన్ కేశవమూర్తి.
1: ಡಾಕ್ಟರ್ ರಾಮನಾಥ ಶೆಣೈಯವರೇ ನಮಸ್ಕಾರ.
2: ನಮಸ್ಕಾರ.
1: ನಿಮ್ಮ ಬಗ್ಗೆ ಹೇಳಿ ಶೆಣೈಯವರೇ.
2: ನಾನು MBBS ಮತ್ತು MD ಗೌರ್ಮೆಂಟ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿ ನಂತರ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸುಮಾರು 9 ವರ್ಷ ಸೇವೆ ಸಲ್ಲಿಸಿದ್ದೇನೆ.
1: MD ಯಾವುದ್ರಲ್ಲಿ ಮಾಡಿದ್ದಾವೆ?
2: ಜನರಲ್ ಮೆಡಿಸಿನ್.
1: ಯೋಗ ಪ್ರತಿನಿತ್ಯ ಮಾಡ್ತಿರೋ ತಾವು?
2: ಮಾಡ್ತೇನೆ.
1: ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ?
2: ಸುಮಾರು ಒಂದು 30 ವರ್ಷದಿಂದ ಆದರೂ ಮಾಡ್ತೇನೆ.
1: ಇವತ್ತಿನ ದಿವಸ ತಾವು ನಿತ್ಯ ಯೋಗದ ಪ್ರಾಮುಖ್ಯತೆ ಮತ್ತು ವಿಶೇಷವಾಗಿ ಈ ಬಾರಿಯ ವಿಶ್ವ ಯೋಗ ದಿನಾಚರಣೆಯ ಘೋಷವಾಕ್ಯ ಯೋಗ ಫಾರ್ ಹೆಲ್ತಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನಿದೆಯಲ್ಲ, ಆ ವಿಚಾರವಾಗಿ ಮತ್ತು ಯೋಗಕ್ಕೆ ಸೂತ್ರವನ್ನು ಬರೆದಂತಹ ಪತಂಜಲಿ ಮಹರ್ಷಿಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಚಾರ ಆರಂಭ ಮಾಡಿ ಡಾಕ್ಟರ್ ರಾಮನಾಥ ಶೆಣೈಯವರೇ.
2: ಪ್ರಪ್ರಥಮವಾಗಿ ಈ ಸಂವಾದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಆಯುಷ್ ಇಲಾಖೆ ಸಿಬ್ಬಂದಿಗಳಿಗೆ, ಗುರು ಹಿರಿಯರಿಗೆ, ಯೋಗ ಬಂಧು ಸಹಪಾಠಿಗಳಿಗೆ ನನ್ನ ಶುಭಾಶಯಗಳು. ಪತಂಜಲಿ ಮಹರ್ಷಿಗಳ ನಮನ ಮತ್ತು ಆಶೀರ್ವಾದದೊಂದಿಗೆ ಈ ಸಂವಾದವನ್ನು ಆರಂಭಿಸೋಣ. ಯೋಗ

0: ಜ್ಞಾನತೊ ಅಸ್ಮಿ, ಅರ್ಥಾತ್ ನಾನು ಯೋಗದ ಮೂಲಕ ಮನಸ್ಸಿನ ಮಾಲಿನ್ಯವನ್ನು, ವ್ಯಾಕರಣ ಶಾಸ್ತ್ರದ ಮೂಲಕ ಮಾತಿನ ಅಸ್ವಚ್ಛತೆಯನ್ನು ಮತ್ತು ವೈದ್ಯಕೀಯ ಬರಹಗಳ ಮೂಲಕ ದೇಹದ ವಿಕಾರವನ್ನು ದೂರ ಮಾಡಿದ ಪತಂಜಲಿ ಮಹರ್ಷಿಯವರಿಗೆ ಪ್ರಣಾಮ ಮಾಡುತ್ತೇನೆ.
1: ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಅಂತೀವಲ್ಲ, ಏನು ಸ್ವಾಮಿ ಹಾಗಂದರೆ?
0: ಪತಂಜಲಿ ಮಹರ್ಷಿಯವರ ಯೋಗಸೂತ್ರವು ಕೇವಲ ಯೋಗಾಸನಗಳ ಪುಸ್ತಕವಲ್ಲ, ಅದು ಮಾನವಿನ ಮನಸ್ಸಿನ ವಿಜ್ಞಾನ. ಕೇವಲ 195 ಸೂತ್ರಗಳಲ್ಲಿ ಜೀವನದ ಎಲ್ಲ ಆಯಾಮಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ವಿವರಿಸಿರುವ ಅಪೂರ್ವ ಗ್ರಂಥ. ಸಮಯದ ಅಭಾವದಿಂದಾಗಿ ನಾನು ಇದರಲ್ಲಿ ಕೇವಲ 15 ಸೂತ್ರಗಳನ್ನು ವಿವರಿಸಲಿದ್ದೇನೆ. ನಾವು ಯಾವುದೇ ಉಪಕರಣವನ್ನು ಖರೀದಿಸುವಾಗ ಜೊತೆಗೆ ಸಿಗುವ ಯೂಸರ್ ಮ್ಯಾನ್ಯುವಲ್, ಕೈಪಿಡಿ ಅಂತ ಹೇಳ್ತೇವೆ, ಅದೇ ಥರ ಉಪಯೋಗವಾಗುವಂತಹ ಪುಸ್ತಕ ಇದು. ಯೋಗವನ್ನು ವಿವರಿಸುವಾಗ ಮಹರ್ಷಿ ಪತಂಜಲಿಯವರು ಮೊದಲನೆಯಾಗಿ ಹೇಳುವ ಸೂತ್ರವೇ ಯೋಗಶ್ಚಿತ್ತವೃತ್ತಿ ನಿರೋಧ, ಅಂದರೆ ಚಿತ್ತದ ಅಲೆಮಾಲೆಗಳನ್ನು ಶಾಂತಗೊಳಿಸುವುದೇ ಯೋಗ. ಇಲ್ಲಿ ಚಿತ್ತ ಎಂದರೆ ಕೇವಲ ಮನಸ್ಸಲ್ಲ, ನಮ್ಮ ಆಲೋಚನೆಗಳು, ಭಾವನೆಗಳು, ನೆನಪುಗಳು, ಪ್ರತಿಕ್ರಿಯೆಗಳು ಇವೆಲ್ಲ ಸೇರಿ ಚಿತ್ತ. ಇಂದು ಹೆಚ್ಚಿನ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ, ಆತಂಕ ನಿದ್ರಾಹೀನತೆ, ಮಾನಸಿಕ ಒತ್ತಡ, ಕೆಲವು ಹೃದಯ ಸಂಬಂಧಿ ಸಮಸ್ಯೆಗಳು, ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ, ಇದರ ಹಿಂದೆ ಮನಸ್ಸಿನ ಅಶಾಂತಿಯು ಒಂದು ಪ್ರಮುಖ ಕಾರಣವಾಗಿದೆ. ಆದ್ದರಿಂದ ಪತಂಜಲಿಯವರ ಪ್ರಥಮ ಸೂತ್ರ ಇಂದಿನ ಯುಗದಲ್ಲಿ ಇನ್ನಷ್ಟು ಪ್ರಸ್ತುತವಾಗಿದೆ. ನನ್ನ ಅನುಭವದಲ್ಲಿಯೂ, ವೈದ್ಯನಾಗಿ ಹಲವು ವರ್ಷಗಳವರೆಗೆ ರೋಗಿಗಳನ್ನು ಚಿಕಿತ್ಸೆಯಲ್ಲಿ ತೊಡಗಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಔಷಧಿಗಳ ಜೊತೆಗೆ ಮನಸ್ಸು ಶಾಂತವಾಗುವ 4 ಒಳ್ಳೆಯ ರೀಅಶ್ಯೂರೆನ್ಸ್ ಮಾತುಗಳನ್ನು ಹೇಳಿದಾಗ ಕಾಯಿಲೆಯನ್ನು ವಾಸಿ ಮಾಡಲು ಸಹಾಯ ಆಗುತ್ತದೆ.
1: ಇತ್ತೀಚೆಗೆ ಪಾಸಿಟಿವ್ ಹೆಲ್ತ್ ಅಥವಾ ಸಕಾರಾತ್ಮಕ ಆರೋಗ್ಯ ಅನ್ನೋ ಪದವನ್ನು ನಾವು ಹೆಚ್ಚಾಗಿ ಕೇಳ್ತೀವಿ. ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರದಲ್ಲಿ ಇದರ ಕಲ್ಪನೆ ಇದೆ ಅಂತೀರಾ?
0: ಖಂಡಿತವಾಗಿಯೂ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದಲ್ಲ. ಯೋಗದ ಉದ್ದೇಶ ಮನುಷ್ಯನನ್ನು ಅವನ ನಿಜವಾದ ಸ್ವರೂಪಕ್ಕೆ ಕೊಂಡೊಯ್ಯುವುದು. ಪತಂಜಲಿಯವರು ಹೇಳುತ್ತಾರೆ, ತದಾ ದೃಷ್ಟುಃ ಸ್ವರೂಪೇವಸ್ಥಾನಂ, ಅಂದರೆ ಚಿತ್ತಶಾಂತವಾದಾಗ ಮನುಷ್ಯನು ತನ್ನ ನಿಜವಾದ ಸ್ವರೂಪದಲ್ಲಿ ನೆಲೆಸುತ್ತಾನೆ. ಇದೇ ಸಕಾರಾತ್ಮಕ ಆರೋಗ್ಯ. ಅಂದರೆ ದೇಹ ಆರೋಗ್ಯವಾಗಿರಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು, ನಿರ್ಧಾರಗಳು ಸ್ಪಷ್ಟವಾಗಿರಬೇಕು, ಸಂಬಂಧಗಳಲ್ಲಿ ಸೌಹಾರ್ದ ಇರಬೇಕು, ಪರಿಸ್ಥಿತಿಗಳು ಬದಲಾದರೂ ಒಳಗಿನ ಸಮತೋಲನ ಕದಡಬಾರದು. ಇದನ್ನೇ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಚತೆ ಎಂದು ಹೇಳಿರುವುದು. ವೈದ್ಯಕೀಯ ಭಾಷೆಯಲ್ಲಿ ಹೇಳುವುದಾದರೆ ಇದು ಹೆಲ್ತ್ ಪ್ರಮೋಷನ್ ಮತ್ತು ಡಿಸೀಸ್ ಪ್ರಿವೆನ್ಷನ್ ಎರಡನ್ನೂ ಒಳಗೊಂಡ ದೃಷ್ಟಿಕೋನ. ನಾನು ನನ್ನ ಜೀವನದಲ್ಲಿಯೂ ಗಮನಿಸಿರುವುದು ಏನೆಂದರೆ, ನಿಯಮಿತ ಧ್ಯಾನ ಮಾಡುವ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ಮನಸ್ಸು ಹೆಚ್ಚು ಸಮತೋಲನದಿಂದ ಪ್ರತಿಕ್ರಿಯಿಸುತ್ತದೆ. ಹೊರಗಿನ ಪರಿಸ್ಥಿತಿ ಯಾವಾಗಲೂ ನಮ್ಮ ಕೈಯಲ್ಲಿರುವುದಿಲ್ಲ, ಆದರೆ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಯೋಗ ಕ್ರಮೇಣ ತಿಳಿಸುತ್ತದೆ. ಟು ರೆಸ್ಪಾಂಡ್ ಆ್ಯಂಡ್ ನಾಟ್ ಟು ರಿಯಾಕ್ಟ್ ಟು ಎನಿ ಅಡ್ವರ್ಸ್ ಸಿಚುವೇಶನ್. ಉದಾಹರಣೆಗೆ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ಎಲ್ಲರೂ ಹಾರ್ನ್ ಹೊಡೆದು ಸ್ಟ್ರೆಸ್ ಹೆಚ್ಚಿಸುವ ಬದಲು ಯಾವುದಾದರೂ ಸಂಕೇತವನ್ನು ಕೇಳುತ್ತಾ ವೇಳೆ ಕಳೆಯಬಹುದು.
1: ಎಲ್ಲರೂ ಮನಸ್ಸು ಶಾಂತವಾಗಿರಬೇಕು ಅಂತ ಬಯಸ್ತೇವೆ, ಆದರೆ ಮನಸ್ಸು ಬಹಳ ಸುಲಭವಾಗಿ ಶಾಂತವಾಗೋದಿಲ್ಲ. ಈ ಸಮಸ್ಯೆಯನ್ನು ಪತಂಜಲಿಯವರು, ಅಂದರೆ ಪತಂಜಲಿ ಮಹರ್ಷಿಯವರು ಯಾವ ರೀತಿ ವಿವರಿಸಿದ್ದಾರೆ?
0: ಇದು ಅತ್ಯಂತ ಮಹತ್ವದ ಪ್ರಶ್ನೆ. ಪತಂಜಲಿಯವರು ತುಂಬ ಪ್ರಾಮಾಣಿಕವಾಗಿ ಹೇಳುತ್ತಾರೆ, ವೃತ್ತಿ ಸಾರೂಪ್ಯ ಮಿತರತ್ರ, ಅಂದರೆ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಉದಯಿಸುತ್ತವೆಯೋ ಅವುಗಳೊಂದಿಗೆ ನಾವು ಒಂದಾಗಿ ಬಿಡುತ್ತೇವೆ. ಎಕ್ಸಾಂಪಲ್, ಒಂದು ಸಣ್ಣ ಟೀಕೆ ಕೇಳಿದರೆ ದಿನವಿಡೀ ಅದನ್ನೇ ಯೋಚಿಸುತ್ತೇವೆ. ಒಂದು ಭಯ ಬಂದರೆ ಅದು ಮರು ಮನಸ್ಸಿನಲ್ಲಿ ಓಡಾಡುತ್ತದೆ. ಒಂದು ಕೋಪ ಬಂದರೆ ಅದು ನಮ್ಮ ಮಾತು, ನಡೆ, ನಿರ್ಧಾರ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತದೆ. ಇದು ಎಲ್ಲರ ಅನುಭವ. ಆದರೆ ಯೋಗ ಹೇಳುವುದು, ನೀವು ನಿಮ್ಮ ಆಲೋಚನೆಗಳಲ್ಲ, ಅವುಗಳನ್ನು ಗಮನಿಸುವ ಸಾಕ್ಷಿ, ವಿಟ್ನೆಸ್ ಅಂತ ಹೇಳ್ಬೋದು. ಈ ಅರಿವು ನಿಧಾನವಾಗಿ ಬೆಳೆಯಲು ಧ್ಯಾನ ಮತ್ತು ಯೋಗ ಸಾಧನೆ ಸಹಾಯ ಮಾಡುತ್ತವೆ. ನನ್ನ ಸ್ವಂತ ಅನುಭವವನ್ನು ಹೇಳುವುದಾದರೆ, ಆರಂಭದಲ್ಲಿ ಧ್ಯಾನ ಮಾಡುವಾಗ ಮನಸ್ಸು ಬಹಳ ಚಂಚಲವಾಗಿತ್ತು. ಕೆಲವೊಮ್ಮೆ 10 ನಿಮಿಷಗಳಲ್ಲಿ 100 ಆಲೋಚನೆಗಳು ಬರುತ್ತಿದ್ದವು. ಆಗ ನನಗೆ ಮನಸ್ಸು ಏಕೆ ಅಶಾಂತವಾಗಿದೆ ಎಂದು ತುಂಬ ಖೇದವಾಗುತ್ತಿತ್ತು. ಆದರೆ ಹಲವು ವರ್ಷಗಳ ನಿಯಮಿತ ಅಭ್ಯಾಸದ ನಂತರ ಆ ಚಂಚಲತೆ ಕ್ರಮೇಣ ಕಡಿಮೆಯಾಗುತ್ತದೆ ಎಂಬುದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ಇದೇ ಪತಂಜಲಿ ಮಹರ್ಷಿಯವರು ಹೇಳಿರುವ ಯೋಗದ ವೈಜ್ಞಾನಿಕತೆ. ಆದ್ದರಿಂದ ಯೋಗವು ಒಂದು ದಿನದ ಸಾಧನೆಯಲ್ಲ, ಅದು ಜೀವನ ಪರ್ಯಂತ ಅಭ್ಯಾಸ. ಫಾರ್ ಎಕ್ಸಾಂಪಲ್, ಮಾವಿನ ಗಿಡ ಅಥವಾ ಹಲಸಿನ ಗಿಡ ನೆಟ್ಟರೆ ಅದು ಫಲ ಕೊಡಲು ತುಂಬ ವರ್ಷಗಳು ಬೇಕಾಗುತ್ತವೆ. ಸಹನೆ ಅಥವಾ ಪೇಷನ್ಸ್ ಈಸ್ ದ ಕೀವರ್ಡ್ ಇನ್ ಯೋಗ ಪ್ರಾಕ್ಟೀಸ್.
1: ಮನಸ್ಸಿನ ಚಂಚಲತೆ, ತಾವೇ ಹೇಳಿದ್ರಿ ನನಗೆ ಸ್ವಲ್ಪ ಕಷ್ಟ ಇತ್ತು, ಬಹಳ ದಿವಸ ಆದಮೇಲೆ ಸರಿಯೋಯಿತು ಅಂತ. ಪತಂಜಲಿ ಮಹರ್ಷಿಯವರು ಯಾವ ಮಾರ್ಗವನ್ನು ಸೂಚಿಸಿದ್ದಾರೆ ಅಂತೀರಿ?
0: ಪತಂಜಲಿ ಮಹರ್ಷಿಯವರು ಅತ್ಯಂತ ಸಂಕ್ಷಿಪ್ತವಾಗಿ ಆದರೆ ಜೀವನವಿಡೀ ನೆನಪಿಡಬೇಕಾದ ಒಂದು ಸೂತ್ರವನ್ನು ನೀಡಿದ್ದಾರೆ. ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ. ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವೃತ್ತಿಗಳನ್ನು ನಿಯಂತ್ರಿಸಬಹುದು. ಈ ಎರಡು ಪದಗಳು ಅಭ್ಯಾಸ ಮತ್ತು ವೈರಾಗ್ಯ ಯೋಗ ಎಂಬ ಹಕ್ಕಿಯ ಎರಡು ರೆಕ್ಕೆಗಳಂತಿವೆ. ಅಭ್ಯಾಸ ಎಂದರೆ ಪ್ರತಿದಿನ ಮನಸ್ಸನ್ನು ಮತ್ತೆ ಮತ್ತೆ ಶಾಂತಿಯ ಕಡೆಗೆ ಕರೆತರುವುದು. ವೈರಾಗ್ಯ ಎಂದರೆ ನಮ್ಮನ್ನು ಅಶಾಂತಗೊಳಿಸುವ ಆಸಕ್ತಿ, ಅಹಂಕಾರ, ಅಂಟಿಕೊಳ್ಳುವಿಕೆ, ಎರೋಗೆನ್ಸ್, ಅಟ್ಯಾಚ್ಮೆಂಟ್ ಮತ್ತು ಮಮಕಾರ ನಿಧಾನವಾಗಿ ಕಡಿಮೆ ಮಾಡುವುದು. ಇದು ಒಂದು ದಿನದಲ್ಲಿ ಆಗುವುದಿಲ್ಲ. ಹೇಗೆ ಒಬ್ಬ ಸಂಗೀತಗಾರ ಪ್ರತಿದಿನ ಅಭ್ಯಾಸ ಮಾಡುತ್ತಾನೋ ಹಾಗೆಯೇ ಮನಸ್ಸಿಗೂ ತರಬೇತಿ ಬೇಕು. ನನ್ನ ವೈದ್ಯಕೀಯ ಅನುಭವದಲ್ಲಿ ರಕ್ತದೊತ್ತಡ ಅಥವಾ ಮಧುಮೇಹದ ಔಷಧಿಯನ್ನು ಒಂದು ದಿನ ಮಾತ್ರ ತೆಗೆದುಕೊಂಡರೆ ಪ್ರಯೋಜನವಿಲ್ಲ. ಅದೇ ರೀತಿ ಯೋಗವು ನಿರಂತರ ಸಾಧನೆ. ಪ್ರತಿದಿನ ಸ್ವಲ್ಪ ಸಮಯ ಕೊಟ್ಟರೆ ಅದರ ಫಲ ನಿಧಾನವಾಗಿಯೇ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಬಹುತೋ ಭಯಾತ್.
1: ಈ ಅಭ್ಯಾಸ ಅಂದರೆ ಎಷ್ಟು ಕಾಲ ಮಾಡಬೇಕು ಅಂತ. ಈಗೇನು ನೀವು ಹೇಳ್ತೀರಿ, ಪ್ರತಿನಿತ್ಯ ಮಾಡಬೇಕು ಅನ್ನೋದು. ಕೆಲವ್ರಿಗೆ ಏನಾಗುತ್ತೆ, ಧ್ಯಾನ ಅಂತ ಮಾಡ್ತಾರೆ, ಯೋಗಾಸನ ಅಂತ ಮಾಡ್ತಾರೆ, ಆದರೆ ಏನೂ ಫಲ ಕಾಣಲಿಲ್ಲ ಅಂತ ಕೆಲವೇ ದಿವಸದಲ್ಲಿ ಬಿಟ್ಟುಬಿಡ್ತಾರೆ. ಇದಕ್ಕೆ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ?
0: ಇದಕ್ಕೂ ಪತಂಜಲಿಯವರು ಅತ್ಯಂತ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಅಂದರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ಅಂದರೆ ದೀರ್ಘಕಾಲ ನಿರಂತರವಾಗಿ ಗೌರವ ಭಾವದಿಂದ ಮಾಡಿದ ಅಭ್ಯಾಸವೇ ದೃಢವಾದ ಫಲವನ್ನು ನೀಡುತ್ತದೆ. ಈ ಸೂತ್ರದಲ್ಲಿ ಮೂರು ಪದಗಳು ಬಹಳ ಮುಖ್ಯ. ದೀರ್ಘಕಾಲ ಎಂದರೆ ತಾಳ್ಮೆಯಿಂದ ಮುಂದುವರಿಯಬೇಕು. ನೈರಂತರ್ಯ, ಮಧ್ಯದಲ್ಲಿ ಬಿಡದೆ ನಿಯಮಿತವಾಗಿ ಮಾಡಬೇಕು. ಸತ್ಕಾರ ಭಾವ ಅಂದರೆ ಯೋಗವನ್ನು ಕೇವಲ ವ್ಯಾಯಾಮವಲ್ಲ, ಜೀವನ ಶೈಲಿಯಾಗಿ ಗೌರವಿಸಬೇಕು. ನನ್ನ ಜೀವನದಲ್ಲಿಯೂ ಇದೇ ಅನುಭವವಾಗಿದೆ. ಇಲ್ಲಿ ನಾನು ನನಗೆ ಪ್ರಥಮವಾಗಿ ಯೋಗಾಭ್ಯಾಸ ಕಲಿಸಿದ ಯೋಗಾಚಾರ್ಯ ದಿವಂಗತ ಪಟ್ಟಾಭಿ ಜೋಯಿಸ್ ಅವರನ್ನು ನೆನಪಿಸಿಕೊಳ್ಳುತ್ತೇನೆ. ಒಂದೂವರೆ ವರ್ಷದ ಅವಧಿಯಲ್ಲಿ ಅವರು ಕೇವಲ 32 ಆಸನಗಳನ್ನು ಕಲಿಸಿದರು. ಇದರಲ್ಲಿ ಸೂರ್ಯ ನಮಸ್ಕಾರ, ವಿನ್ಯಾಸ ಸಹಿತ. ಇದರ ವಿವರಣೆ ಅವರು ಬರೆದಿರುವ ಯೋಗಮಾಲಾ ಎಂಬ ಕಿರು ಹೊತ್ತಗೆಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಿದೆ. ಒಂದು ಸರಳ ಉದಾಹರಣೆ ಕೊಡುವುದಾದರೆ, ಪ್ರತಿದಿನ ಹಲ್ಲುಜ್ಜುತ್ತೇವೆ, ಇಂದು ಉಜ್ಜಿದರೆ ಸಾಕು, ಇನ್ನು ಒಂದು ತಿಂಗಳು ಬೇಡ ಎಂದು ಯಾರೂ ಹೇಳುವುದಿಲ್ಲ. ಇದೇ ರೀತಿ ಮನಸ್ಸಿನ ಸ್ವಚ್ಛತೆಯು ಪ್ರತಿದಿನದ ಅಭ್ಯಾಸದಿಂದ ಸಾಧ್ಯ. ಯೋಗದಲ್ಲಿ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆನ್ಸಿಟಿ. ನಾವು ಪ್ರಕೃತಿಯನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಗಿ ತೋರುತ್ತದೆ. ಥಿಂಗ್ಸ್ ಹ್ಯಾಪನ್ ವಿದೌಟ್ ಎನಿ ಎಫರ್ಟ್. ಸೀಸನ್ಸ್ ಕಮ್ ಆ್ಯಂಡ್ ಗೋ, ಸನ್ ಶೈನ್ಸ್, ಏರ್ ಗೆಟ್ಸ್

0: ಪ್ಯೂರಿಫೈಡ್ ಆನ್ ಇಟ್ಸ್ ಓನ್. ನಿರಂತರ ಉಸಿರಾಟ, ಹೃದಯದ ಬಡಿತ, ಪಚನಕ್ರಿಯೆ ಇತ್ಯಾದಿ ಕೆಲಸಗಳು ಇದೇ ಥರ ನಡೆಯುತ್ತವೆ.
1: ಇವತ್ತಿನ ನಮ್ಮ ಸಮಾಜದಲ್ಲಿ ಕೋಪ, ಅಸೂಯೆ, ಸ್ಪರ್ಧೆ, ಆತಂಕ ಈ ಎಲ್ಲವೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೀವು ಹೇಳ್ತೀರಿ ಮನಸ್ಸನ್ನು ಪ್ರಸನ್ನವಾಗಿಡಬೇಕು ಅಂತ ಹೇಳಿ, ಆದರೆ ಅದನ್ನು ಪ್ರಸನ್ನವಾಗಿಟ್ಕೊಳ್ಳೋದೇ ಬಹಳ ಕಷ್ಟ. ಪತಂಜಲಿ ಮಹರ್ಷಿಗಳು ಈ ಮನಸ್ಸಿನ ಪ್ರಸನ್ನತೆಗೆ ಯಾವುದಾದರೂ ಪ್ರಾಯೋಗಿಕ ಮಾರ್ಗಗಳನ್ನು ತಿಳಿಸಿದಾರಿಯೇ?
0: ಹೌದು, ನನ್ನ ಅಭಿಪ್ರಾಯದಲ್ಲಿ ಇಡೀ ಯೋಗ ಸೂತ್ರದಲ್ಲಿರುವ ಅತ್ಯಂತಿಕ ಪ್ರಾಯೋಗಿಕ ಸೂತ್ರಗಳಲ್ಲಿ ಇದು ಒಂದು. ಸೂತ್ರ ಹೇಳುತ್ತದೆ, ಮೈತ್ರಿ ಕರುಣ ಮುದಿತೋಪೇಕ್ಷಾಣ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣ ಭಾವನಾತಃ ಚಿತ್ತ ಪ್ರಸಾದನಂ. ಅಂದರೆ ಮನಸ್ಸು ಪ್ರಸನ್ನವಾಗಿರಲು ನಾಲ್ಕು ಭಾವನೆಗಳನ್ನು ಬೆಳೆಸಬೇಕು. ಮೈತ್ರಿ, ಸಂತೋಷವಾಗಿರುವವರೊಂದಿಗೆ ಸ್ನೇಹಭಾವ, ಕರುಣೆ, ದುಃಖದಲ್ಲಿರುವವರ ಬಗ್ಗೆ ದಯೆ, ಮುದಿತ ಇತರರ ಯಶಸ್ಸನ್ನು ನೋಡಿ ಸಂತೋಷ ಪಡುವ ಗುಣ, ಉಪೇಕ್ಷೆ ತಪ್ಪು ಕೆಲಸ ಮಾಡುವವರ ಬಗ್ಗೆ ದ್ವೇಷವಿಲ್ಲ, ವಿವೇಕಪೂರ್ಣ ಸಮಭಾವ. ಈ ಒಂದು ಸೂತ್ರವನ್ನು ನಮ್ಮ ಕುಟುಂಬ, ಆಸ್ಪತ್ರೆ, ಕಚೇರಿ, ಸಮಾಜ ಎಲ್ಲೆಡೆ ಅನುಸರಿಸಿದರೆ ಅನೇಕ ಮಾನಸಿಕ ಸಂಘರ್ಷಗಳು ಕಡಿಮೆಯಾಗಬಹುದು. ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ರೋಗಿಗಳೊಂದಿಗೆ ಕರುಣೆಯಿಂದ ಮಾತನಾಡಿದಾಗ ಅವರ ಆತಂಕವು ಕಡಿಮೆಯಾಗುವುದನ್ನು ನಾನು ಹಲವು ಬಾರಿ ಕಂಡಿದ್ದೇನೆ. ಕೆಲವೊಮ್ಮೆ ಒಂದು ಸಾಂತ್ವನದ ಮಾತು ಕೂಡ ಔಷಧಿಯಷ್ಟೇ ಪರಿಣಾಮಕಾರಿಯಾಗಿರುತ್ತದೆ. ಹಾಗೆಯೇ ಇತರರ ಸಾಧನೆಯನ್ನು ನೋಡಿ ಅಸೂಯೆ ಪಡುವ ಬದಲು ಸಂತೋಷ ಪಡುವ ಅಭ್ಯಾಸ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಇಂದಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಈ ಸೂತ್ರ ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ. ಹೋಲಿಕೆ ಮಾಡುವುದಕ್ಕಿಂತ ಪ್ರೋತ್ಸಾಹಿಸುವ ಮನೋಭಾವವನ್ನು ಬೆಳೆಸಿದರೆ ನಮ್ಮ ಮನಸ್ಸೇ ಮೊದಲು ಹಗುರವಾಗುತ್ತದೆ. ಆದ್ದರಿಂದ ಈ ಒಂದು ಸೂತ್ರವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ಕೇವಲ ಯೋಗ ಸಾಧನೆಯಲ್ಲ, ಉತ್ತಮ ಮಾನವೀಯ ಜೀವನಕ್ಕೂ ಮಾರ್ಗದರ್ಶಿಯಾಗಿರುತ್ತದೆ.
1: ಇತ್ತೀಚೆಗೆ ಯೋಗ ಅಂದರೆ ಬಹುತೇಕ ಜನ ಆಸನಗಳನ್ನು ಮಾತ್ರ ಅಭ್ಯಾಸ ಮಾಡ್ತಾ ಇದ್ದಾರೆ. ಪತಂಜಲಿ ಮಹರ್ಷಿಗಳ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು ಡಾಕ್ಟರ್ ಶೆಣೈಯವರೇ?
0: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪತಂಜಲಿಯವರು ಯೋಗವನ್ನು ಕೇವಲ ಆಸನಗಳಿಗೆ ಸೀಮಿತಗೊಳಿಸಿಲ್ಲ. ಅವರು ಮಾನವನ ಸಮಗ್ರ ಬೆಳವಣಿಗೆಗಾಗಿ ಅಷ್ಟಾಂಗ ಯೋಗ ಎಂಬ 8 ಅಂಗಗಳನ್ನು ವಿವರಿಸಿರುತ್ತಾರೆ. ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋಷ್ಟಾವಂಗಾನಿ. ಅಂದರೆ ಈ 8 ಅಂಗಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣೆ ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಮೊದಲ 2 ಯಮ ಮತ್ತು ನಿಯಮದ ನಮ್ಮ ವ್ಯಕ್ತಿತ್ವದ ಅಡಿಪಾಯ. ಇದನ್ನು 24/7 ಪಾಲಿಸಬೇಕಾಗುತ್ತದೆ. ಆಸನ ಮತ್ತು ಪ್ರಾಣಾಯಾಮ ದೇಹ ಹಾಗೂ ಉಸಿರನ್ನು ಸಿದ್ಧಗೊಳಿಸುತ್ತವೆ. ದೈನಂದಿನ ದಿನಚರಿಯಲ್ಲಿ 15-20 ನಿಮಿಷಗಳು ಬೆಳಗ್ಗೆ ಸೂರ್ಯನ ಬಿಸಿಲಲ್ಲಿ ಸೂರ್ಯ ನಮಸ್ಕಾರ, ನಂತರ ಪ್ರಾಣಾಯಾಮ, ಇವುಗಳನ್ನು ಮಾಡಿದರೆ ತುಂಬ ಅನುಕೂಲವಾಗುತ್ತದೆ. ಇದರಲ್ಲಿ ನಂತರ ಮನಸ್ಸನ್ನು ಒಳಮುಖವಾಗಿ ಕೊಂಡೊಯ್ಯುವ ಪ್ರತ್ಯಾಹಾರ, ಧಾರಣೆ, ಧ್ಯಾನ ಮತ್ತು ಸಮಾಧಿಯ ಹಂತಗಳು ಬರುತ್ತವೆ. ಒಂದು ಮನೆಯ ಅಡಿಪಾಯ ಬಲವಾಗಿದ್ದರೆ ಮಾತ್ರ ಮೇಲಿನ ಮಹಡಿಗಳು ದೃಢವಾಗುತ್ತವೆ. ಇದೇ ರೀತಿ ಯೋಗದ ನೈತಿಕ ಮತ್ತು ಮಾನಸಿಕ ಅಂಶಗಳನ್ನು ಬಿಟ್ಟು ಕೇವಲ ಆಸನಗಳನ್ನು ಮಾಡಿದರೆ ಯೋಗದ ಪೂರ್ಣ ಫಲ ಸಿಗುವುದಿಲ್ಲ. ಒಂದು ನಿದರ್ಶನ ಕೊಡುವುದಿದ್ದರೆ, ನಾವು ಹಸುಗಳನ್ನು ಸಾಕುವುದು ಹಾಲು ಮತ್ತು ಅದರ ವಿವಿಧ ಉತ್ಪನ್ನಗಳಿಗಾಗಿ. ಬರಿಯ ಆಸನ ಮಾಡುವವನು ನನಗೆ ಹಾಲು ಬೇಡ, ಬರಿಯ ಬೆರಣಿ ಸಾಕು ಎಂದು ಹೇಳಿದಂತೆ. ನನ್ನ ಅನುಭವದಲ್ಲಿ ಯೋಗವನ್ನು ಕೇವಲ ದೈಹಿಕ ವ್ಯಾಯಾಮವೆಂದು ಆರಂಭಿಸಿದ ಅನೇಕರು ಕ್ರಮೇಣ ಅದು ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿತು ಎಂದು ಹೇಳಿರುವುದನ್ನು ಕೇಳಿದ್ದೇನೆ.
1: ಆಸನಗಳ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಪತಂಜಲಿ ಮಹರ್ಷಿಗಳು ಆಸನವನ್ನು ಹೇಗೆ ವ್ಯಾಖ್ಯಾನಿಸ್ತಾರೆ?
0: ಪತಂಜಲಿ ಮಹರ್ಷಿಯವರ ವ್ಯಾಖ್ಯಾನ ಅತ್ಯಂತ ಸರಳ ಆದರೆ ಆಳವಾದುದು. ಸ್ಥಿರ ಸುಖಮಾಸನಂ, ಅಂದರೆ ಸ್ಥಿರವೂ ಸುಖಕರವೂ ಆದ ಭಂಗಿಯೇ ಆಸನ. ಇಲ್ಲಿ ಅವರು ನೂರಾರು ಆಸನಗಳ ಪಟ್ಟಿಯನ್ನು ಕೊಡುವುದಿಲ್ಲ. ಆಸನದ ಉದ್ದೇಶ ದೇಹವನ್ನು ಧ್ಯಾನಕ್ಕೆ ಯೋಗ್ಯವಾಗಿಸುವುದು. ಮುಂದೆ ಅವರು ಹೇಳುತ್ತಾರೆ, ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಮ್, ಅಂದರೆ ಅತಿಯಾದ ಪ್ರಯತ್ನವನ್ನು ಬಿಟ್ಟು ದೇಹ ಮನಸ್ಸು ಸಹಜವಾಗಿ ವಿಶ್ರಾಂತಿ ಪಡೆಯುವ ಸ್ಥಿತಿ. ಇಂದಿನ ಕಾಲದಲ್ಲಿ ಕೆಲವರು ಯೋಗವನ್ನು ಸ್ಪರ್ಧೆಯಂತೆ ನಡೆಸುತ್ತಾರೆ, ಆದರೆ ಯೋಗದಲ್ಲಿ ಸ್ಪರ್ಧೆಗೆ ಸ್ಥಾನವಿಲ್ಲ. ಪ್ರತಿಯೊಬ್ಬರೂ ತಮ್ಮ ವಯಸ್ಸು, ಆರೋಗ್ಯ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಸನಾಭ್ಯಾಸ ಮಾಡಬೇಕು. ವೈದ್ಯನಾಗಿ ನನ್ನ ಸಲಹೆ, ವಿಶೇಷ

0: ಮುಖ್ಯವಾಗಿ ಹಿರಿಯ ನಾಗರಿಕರು, ಮಧುಮೇಹ, ಅಧಿಕ ರಕ್ತದೊತ್ತಡ ಅಥವಾ ಕೀಲು ಸಮಸ್ಯೆಗಳಿರುವವರು ಯೋಗ ತಜ್ಞರ ಸಲಹೆ ಪಡೆದು ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು. ಕೊನೆಯ ಪಕ್ಷ 40 ದಿನಗಳ ತರಬೇತಿಯಿಂದ ಒಂದು ಹ್ಯಾಬಿಟ್ ಉಂಟಾಗುತ್ತದೆ. ಯೋಗದ ಗುರಿ ದೇಹವನ್ನು ಹಿಂಸಿಸುವುದಲ್ಲ, ದೇಹದೊಂದಿಗೆ ಸ್ನೇಹ ಬೆಳೆಸುವುದು. ಶ್ರೀಮದ್ ಭಾಗವತದಲ್ಲಿ ಬರುವ ಉದ್ಧವ ಗೀತೆಯಲ್ಲಿ ಒಂದು ಶ್ಲೋಕ ಪ್ರಾಣಾಯಾಮವನ್ನು 10 ಆವರ್ತನ ದಿನದಲ್ಲಿ 3 ಸಾರಿ 1 ತಿಂಗಳು ಸತತವಾಗಿ ಮಾಡಿದಾಗ ಪ್ರಾಣಸಿದ್ಧಿ ಉಂಟಾಗುತ್ತದೆ ಎಂದು ತಿಳಿಸಿರುತ್ತಾರೆ.
1: ತಾವೇ ಪ್ರಸ್ತಾಪ ಮಾಡಿದ ಹಾಗೆ ಪ್ರಾಣಾಯಾಮದ ಬಗ್ಗೆ ಇವತ್ತು ಬಹಳ ಜನ ಮಾತಾಡ್ತಾರೆ, ಮತ್ತು ಬಹಳಷ್ಟು ಜನರಿಗೆ ಇದನ್ನು ಕಲಿಯುವಂತಹ ಆಸಕ್ತಿ ಕೂಡ ಇದೆ. ಪತಂಜಲಿ ಮಹರ್ಷಿಗಳು ಇದರ ಮಹತ್ವವನ್ನೇನಾದರೂ ವಿವರಿಸಿದ್ದಾರೆ?
0: ಉಸಿರು ಮತ್ತು ಮನಸ್ಸಿನ ಸಂಬಂಧ ಅತ್ಯಂತ ಗಾಢವಾಗಿದೆ. ನಾವು ಕೋಪಗೊಂಡಾಗ ಉಸಿರು ವೇಗವಾಗುತ್ತದೆ, ಭಯವಾದಾಗ ಅದು ಬದಲಾಗುತ್ತದೆ, ಮನಸ್ಸು ಶಾಂತವಾಗಿದ್ದರೆ ಉಸಿರು ನಿಧಾನವಾಗುತ್ತದೆ. ಪತಂಜಲಿಯವರು ಹೇಳುತ್ತಾರೆ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ ಗತಿರ್ವಿಚ್ಛೇದ ಪ್ರಾಣಾಯಾಮ. ಆಸನದಲ್ಲಿ ಸ್ಥಿರತೆ ಬಂದ ನಂತರ ಉಸಿರಾಟದ ಚಲನೆಯನ್ನು ಜಾಗ್ರತೆಯಿಂದ ನಿಯಂತ್ರಿಸುವುದೇ ಪ್ರಾಣಾಯಾಮ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ, ತತಃ ಕ್ಷೀಯತೆ ಪ್ರಕಾಶಾವರಣಂ. ಅಂದರೆ ಪ್ರಾಣಾಯಾಮದಿಂದ ನಮ್ಮೊಳಗಿನ ಜ್ಞಾನದ ಮೇಲೆ ಇರುವ ಆವರಣ ಕ್ರಮೇಣ ಕ್ಷೀಣಿಸುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ನಿಧಾನವಾದ ಲಯಬದ್ಧವಾದ ಉಸಿರಾಟವು ದೇಹದ ವಿಶ್ರಾಂತಿ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಲು, ಏಕಾಗ್ರತೆ ಹೆಚ್ಚಲು ಮತ್ತು ಮನಸ್ಸು ಶಾಂತವಾಗಲು ಸಹಾಯವಾಗುತ್ತದೆ. ಈಗಿನ ಯುವ ಜನರಿಗೆ ನೆನಪಿನ ಶಕ್ತಿ ವೃದ್ಧಿಸಲು ಇದು ಸಹಕಾರಿ. ನನ್ನ ವೈಯಕ್ತಿಕ ಅನುಭವ ಏನೆಂದರೆ, ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷಗಳ ನಿಯಮಿತ ಪ್ರಾಣಾಯಾಮ ಮಾಡಿದ ದಿನಗಳಲ್ಲಿ ಧ್ಯಾನಕ್ಕೆ ಮನಸ್ಸು ಹೆಚ್ಚು ಸುಲಭವಾಗಿ ಸಿದ್ಧವಾಗುತ್ತದೆ. ದಿನದ ಕೆಲಸದಲ್ಲಿಯೂ ಹೆಚ್ಚು ಸ್ಥಿರತೆ ಮತ್ತು ಸ್ಪಷ್ಟತೆ ಅನುಭವವಾಗುತ್ತದೆ. ಆದರೆ ಒಂದು ಎಚ್ಚರಿಕೆ ಅಗತ್ಯ, ಪ್ರಾಣಾಯಾಮವನ್ನು ನಿಧಾನವಾಗಿ ಗುರುಗಳ ಮಾರ್ಗದರ್ಶನದಲ್ಲಿಯೇ ಕಲಿಯುವುದು ಒಳ್ಳೆಯದು. ಯೂಟ್ಯೂಬ್ ನೋಡಿ ಮಾಡುವುದು ಒಳ್ಳೆಯದಲ್ಲ. ಬಲವಂತವಾಗಿ ಉಸಿರನ್ನು ಹಿಡಿಯುವುದು ಅಥವಾ ಅತಿಯಾಗಿ ಅಭ್ಯಾಸ ಮಾಡುವುದು ಯೋಗವಲ್ಲ. ಪತಂಜಲಿಯವರ ಯೋಗ ಯಾವಾಗಲೂ ಸಮತೋಲನ, ಜಾಗೃತಿ ಮತ್ತು ಕ್ರಮಬದ್ಧ ಅಭ್ಯಾಸವನ್ನು ಒತ್ತಿ ಹೇಳುತ್ತದೆ.
1: ಆಸನ ಮತ್ತು ಪ್ರಾಣಾಯಾಮದ ನಂತರ ಪತಂಜಲಿ ಮಹರ್ಷಿಗಳು ಪ್ರತ್ಯಾಹಾರ ಅನ್ನೋ ಹಂತವನ್ನು ಹೇಳುತ್ತಾರೆ ಅಂತ ತಾವು ಹೇಳಿದಿರಿ. ಇದನ್ನು ಸರಳವಾಗಿ ವಿವರಿಸಬಹುದೇ?
0: ಖಂಡಿತ. ಪ್ರತ್ಯಾಹಾರ ಎಂದರೆ ಇಂದ್ರಿಯಗಳನ್ನು ಬಲವಂತವಾಗಿ ಮುಚ್ಚುವುದು ಅಲ್ಲ, ಅವುಗಳನ್ನು ವಿವೇಕದಿಂದ ನಿಯಂತ್ರಿಸುವುದು. ಸಬ್ಲಿಮೇಷನ್ ಆ್ಯಂಡ್ ನಾಟ್ ಸಪ್ರೆಷನ್. ಪತಂಜಲಿಯವರು ಹೇಳುತ್ತಾರೆ, ಸ್ವವಿಷಯ ಸಂಪ್ರಯೋಗೇ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ. ಅಂದರೆ ಇಂದ್ರಿಯಗಳು ತಮ್ಮ ವಿಷಯಗಳಿಂದ ಹಿಂದಕ್ಕೆ ಬಂದು ಮನಸ್ಸಿನ ಅಧೀನವಾಗುವ ಸ್ಥಿತಿಯೇ ಪ್ರತ್ಯಾಹಾರ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ, ತತಃ ಪರಮಾವಶ್ಯತೇಂದ್ರಿಯಾಣ. ಅಂದರೆ ಇಂದ್ರಿಯಗಳ ಮೇಲೆ ಅತ್ಯುತ್ತಮ ನಿಯಂತ್ರಣ ದೊರೆಯುತ್ತದೆ. ಇಂದಿನ ಕಾಲದಲ್ಲಿ ಇದು ಬಹಳ ಪ್ರಸ್ತುತ. ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು, ನಿರಂತರ ಸುದ್ದಿಗಳು, ಇವು ನಮ್ಮ ಗಮನವನ್ನು ಕ್ಷಣ ಕ್ಷಣಕ್ಕೂ ಎಳೆಯುತ್ತವೆ. ಮನಸ್ಸು ವಿಶ್ರಾಂತಿ ಪಡೆಯಲು ಅವಕಾಶವೇ ಸಿಗುವುದಿಲ್ಲ. ಕೊನೆಯ ಪಕ್ಷ ರಾತ್ರಿ ಮಲಗುವ ಮೊದಲು 10 ನಿಮಿಷ ಯೋಗ ನಿದ್ರಾವನ್ನು ಪ್ರಾಕ್ಟೀಸ್ ಮಾಡಿದರೂ ಪ್ರತ್ಯಾಹಾರದ ಸಾಧನೆ ಮಾಡಿದಂತೆ ಮನಸ್ಸಿನ ಶಾಂತಿ ಗಮನಾರ್ಹವಾಗಿ ಹೆಚ್ಚುತ್ತದೆ.
1: ಪ್ರತ್ಯಾಹಾರದ ನಂತರ ಧಾರಣಾ ಮತ್ತು ಧ್ಯಾನದ ಬಗ್ಗೆ ಮಾತಾಡ್ತಾರೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಡಾಕ್ಟರ್ ಶಣೈಯವರೇ?
0: ಪತಂಜಲಿಯವರು ಧಾರಣೆ ಮತ್ತು ಧ್ಯಾನದ ನಡುವಿನ ಇರುವ ಸೂಕ್ಷ್ಮ ವ್ಯತ್ಯಾಸವನ್ನು ತುಂಬ ಸುಂದರವಾಗಿ ವಿವರಿಸಿದ್ದಾರೆ. ಮೊದಲು ಅವರು ಧಾರಣೆಯನ್ನು ಹೀಗೆ ಹೇಳುತ್ತಾರೆ, ದೇಶ ಬಂಧಶ್ಚಿತ್ತಸ್ಯ ಧಾರಣ. ಅಂದರೆ ಮನಸ್ಸನ್ನು ಒಂದು ವಿಷಯ ಅಥವಾ ಕೇಂದ್ರದಲ್ಲಿ ಸ್ಥಿರಗೊಳಿಸುವುದೇ ಧಾರಣೆ. ಚಿತ್ತವನ್ನು ನಾಭಿಚಕ್ರ, ಹೃದಯ ಕಮಲ, ನೆತ್ತಿಯಲ್ಲಿರುವ ಮಧ್ಯದ ಜಾಗ, ನಾಸಿಕಾಗ್ರ ಅಥವಾ ಜಿಹ್ವಾಗ್ರದಲ್ಲಿ ಸ್ಥಿರೀಕರಿಸುವುದೇ ಧಾರಣೆ. ಧ್ಯಾನದ ಕುರಿತು ಪ್ರತ್ಯಯಿಕತಾನತಾ ಧ್ಯಾನಂ. ಈ ಏಕಾಗ್ರತೆ ನಿರಂತರವಾಗಿ ಅಡೆತಡೆ ಇಲ್ಲದೆ ಚಿತ್ತ ಪ್ರವಾಹವನ್ನು ಹರಿಯಿಸುವುದು, ವಿಸದೃಶ ವೃತ್ತಿಗಳನ್ನು ತಡೆಗಟ್ಟುವುದು ಧ್ಯಾನವೆನ್ನಿಸುತ್ತದೆ. ಅಂದರೆ ತೈಲ ಧಾರಾವತ್ ಎಂದು ಹೇಳಬಹುದು.
1: ಯೋಗ ಅಂದರೆ ಆಸನ ಮತ್ತು ಧ್ಯಾನ ಮಾತ್ರನೇ? ಉತ್ತಮ ಜೀವನ ಶೈಲಿ ಬಗ್ಗೆನೂ ಪತಂಜಲಿ ಮಹರ್ಷಿಗಳು ಮಾರ್ಗದರ್ಶನ ನೀಡಿದ್ದಾರೆ.
0: ಇದು ಯೋಗದ ಹೃದಯ ಭಾಗ ಎಂದು ನಾನು ಹೇಳುತ್ತೇನೆ. ಪತಂಜಲಿಯವರು ಯೋಗದ ಮೊದಲ 2 ಅಂಗಗಳಾಗಿ ಯಮ ನಿಯಮಗಳನ್ನು ಹೇಳುತ್ತಾರೆ. ಆನಂತರ ಯಮಗಳು ಅಹಿಂಸತ್ಯ ಅಸ್ತೇಯ ಬ್ರಹ್ಮ

0: ಪ್ರೀತ್ಯರ್ಯ ಅಪರಿಗ್ರಹ ಹಾಗೂ ನಿಯಮಗಳು ಶೌಚ ಸಂತೋಷ ತಪಃಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಹ. ಅಂದರೆ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಗಮನಿಸಿ, ಯೋಗದ ಆರಂಭವೇ ನೈತಿಕ ಜೀವನದಿಂದ ಆಗುತ್ತದೆ. ಏಕೆಂದರೆ ಅಶಾಂತ ಮನಸ್ಸಿಗೆ ಧ್ಯಾನ ಕಷ್ಟ. ದೀಸ್ ರೂಲ್ಸ್ ಆರ್ ಫಾರ್ ಇಂಟರ್ನಲ್ ಪ್ಯೂರಿಫಿಕೇಶನ್ ಆ್ಯಂಡ್ ಶುಡ್ ಬಿ ಪ್ರಾಕ್ಟೀಸ್ಡ್ 24/7. ಅಹಿಂಸೆ ಅಂದರೆ ಕೇವಲ ದೈಹಿಕ ಹಿಂಸೆ ಮಾಡದಿರುವುದಲ್ಲ, ನಮ್ಮ ಮಾತು ಮತ್ತು ಆಲೋಚನೆಯಲ್ಲಿಯೂ ಸೌಮ್ಯತೆ ಇರಬೇಕು, ಅಂದರೆ ಕಾಯ ವಾಚ ಮನಸ್ಸ. ಸಂತೋಷ ಎಂದರೆ ಇರುವುದರಲ್ಲಿ ತೃಪ್ತಿ ಹೊಂದುವುದು. ಸ್ವಾಧ್ಯಾಯ ಎಂದರೆ ನಮ್ಮನ್ನೇ ನಾವು ಪರಿಶೀಲಿಸಿಕೊಳ್ಳುವುದು. ಭಗವದ್ಗೀತಾ, ಶ್ರೀಮದ್ ಭಾಗವತ, ಉಪನಿಷತ್ ಇತ್ಯಾದಿ ಗ್ರಂಥಗಳ ನಿಯಮಿತ ಪಠನ ಇದರೊಂದಿಗೆ ಸೇರುತ್ತದೆ. ಈಶ್ವರ ಪ್ರಣಿಧಾನದ ಬಗ್ಗೆ ಸ್ವಲ್ಪ ವಿವರಣೆ ಕೊಡುತ್ತೇನೆ. ಈಶ್ವರ ಅರ್ಪಣ ಬುದ್ಧಿ ಅಥವಾ ಶರಣಾಗತಿ, ಮತ್ತೆ ಈಶ್ವರ ಪ್ರಸಾದ ಭಾವ, ಮಂಕುತಿಮ್ಮನ ಕಗ್ಗದಲ್ಲಿ ಬರುವ ಈ ಸಾಲುಗಳು ಇಲ್ಲಿ ಸೂಕ್ತವೆನಿಸುತ್ತವೆ. ಬದುಕು ಜಟಕಾ ಬಂಡಿ ವಿಧಿಹದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಮತಿಗೆಟ್ಟು ಓಡಿಸಲು ಕದಡದಿರು ಮನವನ್ನು ಮಂಕುತಿಮ್ಮ. ಆದ್ದರಿಂದ ಪತಂಜಲಿ ಯೋಗಸೂತ್ರವು ಕೇವಲ ಧ್ಯಾನದ ಗ್ರಂಥವಲ್ಲ, ಅದು ಸಮಗ್ರ ಆರೋಗ್ಯ ಮತ್ತು ಉತ್ತಮ ಜೀವನದ ಮಾರ್ಗದರ್ಶಿ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ಒಂದು ಯಮ ಅಥವಾ ಒಂದು ನಿಯಮವನ್ನು ಜೀವನದಲ್ಲಿ ಜಾಗೃತಿಯಿಂದ ಅನುಸರಿಸಲು ಆರಂಭಿಸಿದರೆ ಅದು ಸಮಾಜದ ಆರೋಗ್ಯಕ್ಕೂ ಮಹತ್ತರ ಕೊಡುಗೆಯಾಗುತ್ತದೆ.
1: ಡಾಕ್ಟರ್ ರಾಮನಾಥ ಶೆಣೈಯವರೇ, ತಾವು ವೈದ್ಯರು ಮತ್ತು ಅಷ್ಟಾಂಗ ಯೋಗದ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡ್ತೀರಿ. ಈ ಬಾರಿಯ ಯೋಗ ದಿನಾಚರಣೆಯ ವಿಷಯವೇ ಆರೋಗ್ಯವಂತ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ಈಗ ತಾವು ಮಾಡ್ತಾ ಇರುವಂತಹ ಯೋಗ ಏನಿದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಏನು ಬದಲಾವಣೆಗಳನ್ನು ತಂದಿದೆ ಅಂತೀರಿ?
0: ನಾನು ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿದಾಗ ರೋಗದ ಚಿಕಿತ್ಸೆಯೇ ವೈದ್ಯನ ಮುಖ್ಯ ಕರ್ತವ್ಯ ಎಂದು ಭಾವಿಸಿದ್ದೆ. ಆದರೆ ವರ್ಷಗಳು ಕಳೆದಂತೆ ಒಂದು ಸತ್ಯ ಸ್ಪಷ್ಟವಾಯಿತು. ಔಷಧಿಗಳು ದೇಹವನ್ನು ಗುಣಪಡಿಸಬಹುದು, ಆದರೆ ಮನಸ್ಸಿನ ಆರೋಗ್ಯವನ್ನು ಬೆಳೆಸುವುದು ಜೀವನ ಶೈಲಿಯ ಮೂಲಕವೇ ಸಾಧ್ಯ. ಸುಮಾರು 50% ಕಾಯಿಲೆಗಳು ಮನಸ್ಸಿನ ಮೂಲಕವೇ ಉತ್ಪನ್ನವಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಪತಂಜಲಿ ಯೋಗಸೂತ್ರವನ್ನು ಅಧ್ಯಯನ ಮಾಡಿ ಅದರಂತೆ ಸಾಧನೆ ಮಾಡಲು ಆರಂಭಿಸಿದ ನಂತರ ನನ್ನ ಜೀವನದಲ್ಲಿ 3 ಬದಲಾವಣೆಗಳನ್ನು ನಾನು ಸ್ಪಷ್ಟವಾಗಿ ಅನುಭವಿಸಿದೆ. ಮೊದಲನೆಯದು, ಒತ್ತಡವನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಯಿತು. ಎರಡನೆಯದು, ಪ್ರತಿಕ್ರಿಯಿಸುವ ಬದಲು ಪ್ರತಿಸ್ಪಂದಿಸುವ ಅಭ್ಯಾಸ ಬೆಳೆಯಿತು, ರೆಸ್ಪಾಂಡ್ ನಾಟ್ ರಿಯಾಕ್ಟ್. ಮೂರನೆಯದು, ಆಂತರಿಕ ಶಾಂತಿ ನಿಧಾನವಾಗಿ ಜೀವನದ ಒಂದು ಭಾಗವಾಯಿತು. ಇದು ಯಾವುದೋ ಅದ್ಭುತವಲ್ಲ, ಇದು ಪತಂಜಲಿಯವರು ಹೇಳಿದ ಅಭ್ಯಾಸ ಮತ್ತು ವೈರಾಗ್ಯದ ಫಲ. ಇಂದಿಗೂ ನಾನು ಸಾಧಕನೇ, ಪ್ರತಿದಿನ ಕಲಿಯುತ್ತಲೇ ಇದ್ದೇನೆ. ಯೋಗದಲ್ಲಿ ಅಂತ್ಯ ಎಂಬುದಿಲ್ಲ, ಅದು ಜೀವನ ಪರ್ಯಂತದ ಪಯಣ.
1: ಬಹಳಷ್ಟು ಜನಕ್ಕೆ ವಯಸ್ಸಾಗ್ಬಿಟ್ಟಿದೆ, ಆದರೆ ಚಿಕ್ಕ ವಯಸ್ಸಿಂದ ಅವರು ಯೋಗ ಮಾಡಿಲ್ಲ. ಈ ವಯಸ್ಸಲ್ಲಿ ನಮ್ಗೆ ಯಾಕೆ ಯೋಗ ಅಂತ ಹೇಳೋ ಬಹಳಷ್ಟು ಜನ ಹಿರಿಯರನ್ನು ನಾವು ನೋಡ್ತೀವಿ. ಅವರಿಗೆ ತಮ್ಮ ಸಲಹೆ ಏನು ಡಾಕ್ಟ್ರೆ?
0: ಯೋಗ ಆರಂಭಿಸಲು ಎಂದಿಗೂ ತಡವಾಗುವುದಿಲ್ಲ. ನಾನು ದಿನ ಬೆಳಗ್ಗೆ ಹೋಗ್ತೇನೆ, 5:30-6:30 ನಮ್ಮ ಯೋಗ ಚೈತನ್ಯ ಯೋಗ ಕೇಂದ್ರ ಅಂತ ಗೋಕುಲಂನಲ್ಲಿದೆ, ಅಲ್ಲಿ ಡಾಕ್ಟರ್ BP ಮೂರ್ತಿ ಅಂತ ಯೋಗಾಚಾರ್ಯರು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಅಲ್ಲಿಂದ 7 ವರ್ಷದಿಂದ 80 ವರ್ಷದವರೆಗಿನವರು ಬಂದು ಮಾಡ್ತಾರೆ. ಒಂದು ಗ್ರೂಪಲ್ಲಿ ಮಾಡಿದರೆ ಅದೊಂದು ನಮಗೆ ಒಂದು ಹುರುಪು ಉತ್ಸಾಹ ಬರುತ್ತೆ, ಯಾಕಂದರೆ ಎಲ್ಲರೂ ಮಾಡ್ತಾರೆ, ನಾನು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ಅಂತ ನಾವು ಬಗ್ಗಿಸ್ಲಿಕ್ಕೆ ಸ್ವಲ್ಪ ದೇಹ ಬಗ್ಗಿಸ್ಲಿಕ್ಕೆ ಶುರು ಮಾಡ್ತೇವೆ. ಆರಂಭದಲ್ಲಿ ದಿನಕ್ಕೆ ಕೇವಲ 20-30 ನಿಮಿಷ ಸಾಕು. 5 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ರಮಣ ಮಹರ್ಷಿಯವರು ಹೇಳಿದಂತೆ ಚುಮ್ಮ ಇರು. ಕೆಲವು ಸರಳ ಆಸನಗಳನ್ನು ಮಾಡಿ, 5 ಅಥವಾ 10 ನಿಮಿಷ ನಿಧಾನವಾಗಿ ಪ್ರಾಣಾಯಾಮ ಮಾಡಿ, ನಂತರ 10 ನಿಮಿಷ ಧ್ಯಾನ ಮಾಡಿ. ಓಂ ಸೋಹಂ ಅಥವಾ ಗುರುಮುಖೇನ ಉಪದೇಶಿಸಿದ ಮಂತ್ರವನ್ನು ಧ್ಯಾನ ಮಾಡಬಹುದು. ಇದಕ್ಕಿಂತ ಮುಖ್ಯವಾದುದು ನಿಯಮಿತತೆ. ಪತಂಜಲಿಯವರು ಹೇಳುತ್ತಾರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿಹಿ. ಅಂದರೆ ದೀರ್ಘಕಾಲ ನಿರಂತರವಾಗಿ ಮಾಡಿದ ಅಭ್ಯಾಸವೇ ಫಲ ಕೊಡುತ್ತದೆ. ಈಗಿನ ಕಾಲದಲ್ಲಿ ಎಲ್ರಿಗೂ ನಮಗೆ ಟೈಮೇ ಇಲ್ಲ, ಯಾವುದಕ್ಕೂ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ನನ್ನ ಸಲಹೆ, ಕೊನೆಯ ಪಕ್ಷ ಬೆಳಗ್ಗೆ 1-15 ನಿಮಿಷ ಮುಂಚಿತವಾಗಿ ಎದ್ದು 10-15 ನಿಮಿಷ ಸೂರ್ಯ ನಮಸ್ಕಾರ ಮಾಡಿದರೆ ನಮ್ಮ ಗುರುಗಳು ಡಾಕ್ಟರ್ BP ಮೂರ್ತಿಯವರು ಹೇಳುವಂತೆ 10-12 ಸೂರ್ಯ ನಮಸ್ಕಾರ ಮಾಡಿದಲ್ಲಿ ಆಸನ, ಪ್ರಾಣಾಯಾಮ, ಮುದ್ರಾ, ಬಂಧ ಇವೆಲ್ಲದರ ಪ್ರಯೋಜನ ಪಡೆಯಬಹುದಾಗುತ್ತದೆ.

0: ಅಂತಿಮವಾಗಿ ತಮ್ಮ ಸಂದೇಶ ಏನು ಡಾಕ್ಟರ್ ಶೆಣೈಯವರೇ?
1: ನನ್ನ ವಿನಮ್ರ ಸಂದೇಶ ಒಂದೇ, ಇಂದು ನಾವು ವಿಜ್ಞಾನದಲ್ಲಿ ಬಹಳ ಮುಂದೆ ಹೋಗಿದ್ದೇವೆ, ಆದರೆ ಮನಸ್ಸಿನ ಶಾಂತಿಗಾಗಿ ಇನ್ನೂ ಹುಡುಕುತ್ತಲೇ ಇದ್ದೇವೆ. ಪತಂಜಲಿ ಮಹರ್ಷಿಗಳು ಸುಮಾರು 2000 ವರ್ಷಗಳ ಹಿಂದೆ ನೀಡಿದ ಮಾರ್ಗದರ್ಶನ ಇಂದಿಗೂ ಅಷ್ಟೇ ಪ್ರಸ್ತುತವಾಗಿದೆ. ಯೋಗ ಎಂದರೆ ಕೇವಲ ದೇಹವನ್ನು ಬಗ್ಗಿಸುವುದಲ್ಲ, ಮನಸ್ಸನ್ನು ಮೃದುಗೊಳಿಸುವುದು, ವ್ಯಕ್ತಿತ್ವವನ್ನು ಉನ್ನತಗೊಳಿಸುವುದು, ಜೀವನವನ್ನು ಅರ್ಥಪೂರ್ಣವಾಗಿಸುವುದು. ನಾವು ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡೋಣ. ಸ್ವಲ್ಪ ಯೋಗ, ಸ್ವಲ್ಪ ಪ್ರಾಣಾಯಾಮ, ಸ್ವಲ್ಪ ಧ್ಯಾನ, ಸ್ವಲ್ಪ ಸ್ವಾಧ್ಯಾಯ ಮತ್ತು ಎಲ್ಲರ ಬಗ್ಗೆ ಸ್ವಲ್ಪ ಹೆಚ್ಚು ಪ್ರೀತಿ ಮತ್ತು ಕರುಣೆ. ಓರ್ವ ಪ್ರಖ್ಯಾತ ಸಂತ ಪುರುಷರು ಹೇಳಿದಂತೆಯೇ,

0: चित्तं देयं दीनजनाय च वित्तम्। ಆಗನಮ್ಮಾ
1: ವೈಯಕ್ತಿಕ
0: ಗೋವಿಂದಂ
1: ಕೀರ್ತನೆ ಶಂಕರಾಚಾರ್ಯರ ರಚನೆ.
0: ಆಗ ನಮ್ಮ ವೈಯಕ್ತಿಕ ಆರೋಗ್ಯ ಮಾತ್ರವಲ್ಲ, ಕುಟುಂಬ, ಸಮಾಜ ಮತ್ತು ರಾಷ್ಟ್ರದ ಆರೋಗ್ಯವು ಉತ್ತಮವಾಗುತ್ತದೆ. ಪತಂಜಲಿಯವರು ಹೇಳುವ ಈ ಸೂತ್ರವನ್ನು ನಾನು ನನ್ನ ಜೀವನದ ಮಾರ್ಗದರ್ಶಕವಾಗಿ ಸ್ವೀಕರಿಸಿದ್ದೇನೆ. ಮೈತ್ರಿ ಕರುಣ ಮುದಿತೋಪೇಕ್ಷಾಣಾಂ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾತಃ ಚಿತ್ತ ಪ್ರಸಾದನಂ. ಅಂದರೆ ಮೈತ್ರಿ ಕರುಣೆ, ಪರರ ಯಶಸ್ಸಿನಲ್ಲಿ ಸಂತೋಷ ಮತ್ತು ಸಮಚಿತ್ತತೆ, ಇವೇ ಮನಸ್ಸಿನ ಪ್ರಸನ್ನತೆಗೆ ದಾರಿ. ಇದಕ್ಕಿಂತ ಉತ್ತಮ ಆರೋಗ್ಯದ ಸಂದೇಶ ಇನ್ನೊಂದಿಲ್ಲ. ಡಿ ವಿ ಜಿ ಅವರು ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ ಈ ಕವನದ ಸಾಲುಗಳೊಂದಿಗೆ ನನ್ನ ಸಂವಾದವನ್ನು ಅಂತ್ಯಗೊಳಿಸುತ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.
1: ಒಳ್ಳೆಯದು ಡಾಕ್ಟರ್ ರಾಮನಾಥ ಶೆಣೈಯವರೇ, ಇದುವರೆಗೂ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು, ಚಿಂತನೆಗಳನ್ನು, ಅನುಭವಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ.
0: ಈ ಕಾರ್ಯಕ್ರಮದ ಕೊನೆಯಲ್ಲಿ ಭಾರತೀಯ ಸಂಸ್ಕೃತಿಯ ಶಾಶ್ವತ ಪ್ರಾರ್ಥನೆಯೊಂದಿಗೆ ವಿದಾಯ ಹೇಳೋಣ.

0: ಯಾವತ್ತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಂದರೆ ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ನಿರೋಗಿಗಳಾಗಿರಲಿ, ಎಲ್ಲರೂ ಶುಭವನ್ನು ಕಾಣಲಿ, ಯಾರೂ ದುಃಖಕ್ಕೆ ಒಳಗಾಗದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.
1: ಇದುವರೆಗೆ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
2: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ.
1: ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು.

0: ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ.
1: ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ.
0: ಸಂಕಲನ ತೇಜಸ್ವಿನಿ ಗಿರೀಶ್.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ವೇಳೆ ಸರಿಯಾಗಿ 9:30:40. ಆಕಾಶವಾಣಿ ಮೈಸೂರು. ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ.

ಬೆಳೆಯುವಂತೆ ಏರ್ಪಾಟು ಮಾಡಿದ್ದರು. ಸುದೈವದಿಂದ ನನ್ನ ಅವಶ್ಯಕತೆಗಳು ಕಡಿಮೆಯಾಗಿದ್ದವು. ಇತರರಿಂದ ಸೇವೆ ನನಗೆ ಅಷ್ಟೇನೂ ಅವಶ್ಯಕತೆ ಇರಲಿಲ್ಲ. ನನ್ನ ಸ್ವಾವಲಂಬನೆ, ಸ್ವಚ್ಛತೆ, ಉದ್ಯಮಶೀಲತೆ, ನಿಯಮಬದ್ಧ ಜೀವನ ಇವು ಅವರಿಗೆ ಒಪ್ಪಿಗೆಯಾಗಿದ್ದವು. ಇವನ್ನ ಕಂಡು ಅವರು ನನ್ನನ್ನು ತುಂಬ ಹೊಗಳುತ್ತಿದ್ದರು. ನನ್ನಿಂದ ಅವರು ಯಾವುದನ್ನು ರಹಸ್ಯವಾಗಿ ಇಟ್ಟಂತೆ ತೋರಲಿಲ್ಲ. ಅವರನ್ನು ನೋಡುವುದಕ್ಕೆ ಬಂದ ಎಲ್ಲ ಪ್ರಮುಖರಿಗೂ ಅವರು ನನ್ನ ಪರಿಚಯವನ್ನು ಮಾಡಿಸುತ್ತಿದ್ದರು. ಅವರ ಪೈಕಿ ನನಗೆ ಚೆನ್ನಾಗಿ ಜ್ಞಾಪಕ ಇರುವವರೊಬ್ಬರು ಎಂದರೆ ಡಾಕ್ಟರ್ ಪ್ರಫುಲ್ಲ ಚಂದ್ರ ರಾಯ್. ಅವರು ಗೋಖಲೆಯವರ ಮನೆಯ ಹತ್ತಿರವೇ ಇದ್ದರು ಮತ್ತು ಪದೇ ಪದೇ ಗೋಖಲೆಯವರನ್ನು ನೋಡಲು ಬರುತ್ತಿದ್ದರು. ಅವರು ಡಾಕ್ಟರ್ ರಾಯ್ ಅವರನ್ನು ಹೀಗೆ ಪರಿಚಯ ಮಾಡಿಕೊಟ್ಟರು. ಇವರು ಪ್ರೊಫೆಸರ್ ರಾಯ್. ಇವರ ಸಂಬಳ ತಿಂಗಳಿಗೆ 800 ರೂಪಾಯಿಗಳು. ಅದರಲ್ಲಿ ಅವರು 40 ರೂಪಾಯಿಗಳನ್ನು ಮಾತ್ರ ಸ್ವಂತಕ್ಕೆ ವೆಚ್ಚ ಮಾಡಿಕೊಂಡು ಉಳಿದದ್ದನ್ನೆಲ್ಲ ಸಾರ್ವಜನಿಕ ಕಾರ್ಯಕ್ಕೆ ಉಪಯೋಗಿಸುತ್ತಾರೆ. ಇವರಿಗೆ ಮದುವೆ ಆಗಿಲ್ಲ, ಮಾಡಿಕೊಳ್ಳಲು ಇಷ್ಟವಿಲ್ಲ ಎಂದು ಪರಿಚಯ ಮಾಡಿಕೊಟ್ಟರು. ಇಂದಿನ ಡಾಕ್ಟರ್ ರಾಯರಿಗೂ ಅಂದಿನ ಡಾಕ್ಟರ್ ರಾಯರಿಗೂ ನನಗೆ ಏನೇನೂ ವ್ಯತ್ಯಾಸ ಕಾಣುವುದಿಲ್ಲ. ಅವರ ಉಡುಪು ಇಂದು ಇರುವಷ್ಟೇ ಆಗಲು ಸರಳವಾಗಿತ್ತು. ಆದರೆ ಒಂದು ವ್ಯತ್ಯಾಸ, ಇಂದು ಅದು ಖಾದಿಯದಾಗಿದೆ, ಆಗ ಅದು ಭಾರತದ ಮಿಲ್ ಬಟ್ಟೆಯದಾಗಿತ್ತು. ಡಾಕ್ಟರ್ ರಾಯ್ ಮತ್ತು ಗೋಖಲೆಯವರ ಸಂಭಾಷಣೆಯನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿಯೇ ಆಗುತ್ತಿರಲಿಲ್ಲ. ಅವು ಯಾವಾಗಲೂ ಸಾರ್ವಜನಿಕ ಹಿತ ಮತ್ತು ಜ್ಞಾನಬೋಧೆಯನ್ನು ಉಳ್ಳುವುದಾಗಿತ್ತು. ಕೆಲವು ವೇಳೆ ಅವು ದುಃಖದಾಯಕವೂ ಆಗುತ್ತಿದ್ದವು. ಗೋಖಲೆಯವರು ಕೆಲಸ ಮಾಡುವುದನ್ನು ನೋಡುವುದೇ ಒಂದು ಸಂತೋಷವೂ ಶಿಕ್ಷಣಪ್ರದವೂ ಆಗಿತ್ತು. ಅವರು ಒಂದು ನಿಮಿಷವನ್ನೂ ವ್ಯರ್ಥ ಮಾಡುತ್ತಿರಲಿಲ್ಲ. ಜನತೆಯೊಂದಿಗೆ ಅವರ ಸಂಪರ್ಕ, ಸ್ನೇಹ ಇವೆಲ್ಲ ಸಾರ್ವಜನಿಕ ಒಳಿತಿಗಾಗಿಯೇ ಆಗಿತ್ತು. ಅವರ ಸಂಭಾಷಣೆ ಯಾವಾಗಲೂ ದೇಶದ ಹಿತಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಅದರಲ್ಲಿ ಅಸತ್ಯ ಅಥವಾ ಕಾಪಟ್ಯದ ಸುಳಿವು ಇರುತ್ತಿರಲಿಲ್ಲ. ಭಾರತದ ದಾರಿದ್ರ್ಯ ಮತ್ತು ಪಾರತಂತ್ರ ಇವು ಸದಾ ಅವರ ತೀವ್ರ ಚಿಂತನೆಗಳಾಗಿದ್ದವು. ಬೇರೆ ಬೇರೆ ಜನರು ಅವರಲ್ಲಿ ಬೇರೆ ಬೇರೆ ಕಾರ್ಯಗಳಲ್ಲಿ ಕುತೂಹಲವನ್ನು ಉಂಟು ಮಾಡಲು ಬರುತ್ತಿದ್ದರು. ಅವರಿಗೆಲ್ಲ ಅವರು ಕೊಡುತ್ತಿದ್ದುದು ಒಂದೇ ಉತ್ತರ, ನೀವು ನಿಮ್ಮ ಕಾರ್ಯವನ್ನು ಮಾಡಿ, ನನ್ನ ಕಾರ್ಯವನ್ನು ನಾನು ಮಾಡುತ್ತೇನೆ, ನನಗೆ ಬೇಕಾಗಿರುವುದು ನಮ್ಮ ದೇಶದ ಸ್ವಾತಂತ್ರ್ಯ, ನನ್ನ ಎಲ್ಲ ಕಾಲವನ್ನು ಶಕ್ತಿಯನ್ನು ವಿನಿಯೋಗಿಸಿದರೂ ಅದಕ್ಕೆ ಸಾಲದ್ದಾಗಿದೆ ಎಂದು ಹೇಳುತ್ತಿದ್ದರು. ಎಲ್ಲ ವಿಷಯಗಳಲ್ಲಿಯೂ ರಾನಡಿಯವರ ಮಾತೇ ಅವರಿಗೆ ವೇದವಾಕ್ಯವಾಗಿತ್ತು. ರಾನಡಿಯವರ ಮಾತನ್ನು ಅವರು ಹೆಜ್ಜೆ ಹೆಜ್ಜೆಗೂ ಉದಾಹರಿಸುತ್ತಿದ್ದರು. ನಾನು ಗೋಖಲೆಯವರ ಜೊತೆ ಇದ್ದಾಗ ರಾನಡಿಯವರ ಜಯಂತಿಯನ್ನು ಗೋಖಲೆಯವರು ಅದನ್ನು ತಪ್ಪದೆ ಆಚರಿಸುತ್ತಿದ್ದರು. ಆ ಕಾಲದಲ್ಲಿ ಅವರ ಜತೆಯಲ್ಲಿ ನಾನಲ್ಲದೆ ಅವರ ಮಿತ್ರರಾದ ಪ್ರೊಫೆಸರ್ ಕಥಾವಟೆ ಇರುತ್ತಿದ್ದರು. ಜಯಂತಿಯ ಉತ್ಸವದಲ್ಲಿ ಭಾಗವಹಿಸಲು ಅವರು ನಮ್ಮನ್ನು ಆಹ್ವಾನಿಸಿದರು. ಆಗ ಅವರು ಮಾಡಿದ ಭಾಷಣದಲ್ಲಿ ರಾನಡಿಯವರನ್ನು ಕುರಿತು ತಮ್ಮ ಕೆಲವು ನೆನಪುಗಳನ್ನು ಹೇಳಿಕೊಂಡರು. ಅವರು ಸ್ವಾಭಾವಿಕವಾಗಿ ರಾನಡೆ, ತೇಲೆಂಗ್, ಮಾಂಡಲಿಕ್ ಇವರನ್ನು ಹೋಲಿಕೆ ಮಾಡುತ್ತಿದ್ದರು. ತೇಲೆಂಗರ ಮನೋಹರವಾದ ಶೈಲಿಯನ್ನು ಪ್ರಶಂಸೆ ಮಾಡುತ್ತಿದ್ದರು. ಮಾಂಡಲಿಕರನ್ನು ದೊಡ್ಡ ಸುಧಾರಕರೆಂದು ಹೊಗಳುತ್ತಿದ್ದರು. ತಮ್ಮ ಕಕ್ಷಿದಾರರ ವಿಷಯದಲ್ಲಿ ಮಾಂಡಲಿಕರ ಕರ್ತವ್ಯ ಪಾಲನೆಯ ದೃಷ್ಟಾಂತವನ್ನು ಹೇಳಿಕೊಳ್ಳುತ್ತಿದ್ದರು. ಹೀಗೆ ಗೋಪಾಲಕೃಷ್ಣ ಗೋಖಲೆಯವರು ನನಗೆ ಎಲ್ಲ ವಿಷಯದಲ್ಲೂ ಮಾರ್ಗದರ್ಶಕರಾಗಿ ತೋರುತ್ತಿದ್ದರು.

0: ಇದುವರೆಗೂ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ವೇಳೆ ಸರಿಯಾಗಿ 9:36:35. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆರಂಭಕ್ಕೆ ಪ್ರೀತಿಗಾಗಿ ಚಿತ್ರಕ್ಕಾಗಿ ಹರಿಹರನ್ ಹಾಗೂ ಪ್ರಿಯಾ ಅವರು ಹಾಡಿರುವ ಗೀತೆ ಸಾಹಿತ್ಯ ಕವಿರಾಜ್ ಅವರದು, ಎಸ್ ಎ ರಾಜ್ಕುಮಾರ್ ಅವರಿಂದ ಸಂಗೀತ ನಿರ್ದೇಶನ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ, ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
2: ಪ್ರೀತಿಸಿ ನೋಡುವ ಚಿತ್ರಕ್ಕಾಗಿ ಗೀತಪ್ರಿಯ ಅವರು ಬರೆದಿರುವ ಗೀತೆ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
1: ಇದೇ ತಿಂಗಳ 24ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
0: ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಬಿಕೆ ಕೊಪ್ಪಲು ಗ್ರಾಮದ ಕೆಎಸ್ ಹಿರಣ್ಣಯ್ಯ ಹಾಗೂ ಆರ್ಟಿ ರುಕ್ಮಿಣಿ ದಂಪತಿಗಳ ಜಮೀನಿನಲ್ಲಿ
2: ನಾನು ಕೆಎಸ್ ಹಿರಣ್ಣಯ್ಯ
3: ನಾನು ಆರ್ಟಿ ರುಕ್ಮಿಣಿ
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡುತ್ತಿದ್ದೇವೆ
3: ಎಲ್ಲರೂ ತಪ್ಪದೇ ಬನ್ನಿ

0: ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಸಂಪೂರ್ಣ ರೇಷ್ಮೆ ಕೃಷಿ ತಾಂತ್ರಿಕತೆಗಳ ಪ್ರದರ್ಶನ ಏರ್ಪಾಡಾಗಿದೆ.
1: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
0: ವಿಜ್ಞಾನಿಗಳೊಂದಿಗೆ ಸಂವಾದ,
1: ಕೃಷಿ ಪ್ರಕಟಣೆಗಳ ಮಾರಾಟ,
0: ಸಾವಯವ ಹಾಗೂ ಜೈವಿಕ ಉತ್ಪನ್ನಗಳ ಪ್ರದರ್ಶನ ಈ ಬಾರಿಯ ವಿಶೇಷ.
1: ಬನ್ನಿ
0: ಭಾಗವಹಿಸಿ.
1: ಇದೇ ತಿಂಗಳ 24ರಂದು ಸೋಮವಾರ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಬಿಕೆ ಕೊಪ್ಪಲು ಗ್ರಾಮದಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳೆಗು. ದೊರೆ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ, ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ವೀರ ವನಿತೆಯರು ಕುರಿತ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.
1: ಸ್ಥಳೀಯ ಮೀನುಗಾರರನ್ನು ಮತ್ತು ವಿವಿಧ ಧರ್ಮಗಳ ಜನರನ್ನು ಒಗ್ಗೂಡಿಸಿ ಪೋರ್ಚುಗೀಸರ ನೌಕಾಪಡೆಯನ್ನು 4 ದಶಕಗಳ ಕಾಲ ಹಿಮ್ಮೆಟ್ಟಿಸಿದ ಕೀರ್ತಿ ರಾಣಿ ಅಬ್ಬಕ್ಕಾಳದು.
0: ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ.
2: ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯಶಂಕರ್ ಅವರ ಗೀತೆ, ರಾಮಾಪುರದ ರಾವಣ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದರೆ ಮತ್ತೆ 10:30 ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ವೇಳೆ ಸರಿಯಾಗಿ 10:00. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರೂರು ಪಿಕೆ ಮನೋಹರನ್ ಅವರ ಹಾಡುಗಾರಿಕೆ. ಕಾರ್ಯಕ್ರಮದ ಆರಂಭಕ್ಕೆ ಸ್ವಾತಿ ತಿರುನಾಳ್ ಮಹಾರಾಜರ ಒಂದು ಕೃತಿ ಪಾಹಿ ಶ್ರೀಪತೆ, ರಾಗ ಹಂಸಧ್ವನಿ, ಆದಿತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರೂರು ಪಿ ಕೆ ಮನೋಹರನ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ವೇಳೆ ಸರಿಯಾಗಿ 10:31:23. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆಯಿ ಮಿಲನ್ ಕಿ ಬೇಲಾ ಚಿತ್ರದ ಈ ಹಾಡು.